0: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.
1: ಕೇಂದ್ರ 4 ತರಂಗ 3 ಕೋಟ.

0: నమ్మధ్వని.
1: నమస్తే నన్న సమరమ్య నమ్మధ్వని సముదాయ.

0: సంవత్సరీ.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ధర్మధ్వని.
1: ಕೇಳುಗರೆ, ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕೇ? ಹಾಗಾದರೆ ಕೇಳಿ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕಾರ್ಯಕ್ರಮಗಳನ್ನು ನಿಮ್ಮ ಮೆಚ್ಚಿನ 90.4 ತರಂಗಾಂತರಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ 256-999 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.

0: ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೇ, ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಎಫ್ಪಿಒ ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಮತ್ತು ಅವುಗಳಿಂದ ಆಗುವ ಉಪಯೋಗಗಳ ಕುರಿತು ಸಂದರ್ಶನ ಕಾರ್ಯಕ್ರಮವನ್ನು ನೀಡಲು ದಿನಕೊತ್ತೂರು ಗ್ರಾಮದ ಶ್ರೀಯುತ ರಾಜಾರೆಡ್ಡಿ ಅವರು, ಮಾರ್ಕಂಡೇಶ್ವರ ಎಫ್ಪಿಒ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಕೃಷಿಕ ಸಮಾಜ ಅಧ್ಯಕ್ಷರು ಬಂಗಾರಪೇಟೆ ತಾಲೂಕು ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಮೊಟ್ಟ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ತೆ
0: ಸರ್. ತಮ್ಮ ಒಂದು ಕಿರುಪರಿಚಯದೊಂದಿಗೆ

0: ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ನನ್ನ ಹೆಸರು ಜಿ ರಾಜಾರೆಡ್ಡಿ ಅಂತ. ನಾನು ಬೂದಿಕೋಟೆ ರೈತೋತ್ಪಾದಕ ಕಂಪನಿಯ ಸಂಸ್ಥಾಪಕ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ. ಈಗ ಬೇರೆಯವರಿಗೆ ಅವಕಾಶ ಕಲ್ಪಿಸಿಕೊಟ್ಟು ನಾನು ಮಾಜಿ ಅಧ್ಯಕ್ಷನು ಹಾಲಿ ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಿತಾ ಇದ್ದೀನಿ.
0: ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಬೂದಿಕೋಟೆ ಗ್ರಾಮದ ನಮ್ಮ ಧ್ವನಿ ಸಂಪನ್ಮೂಲ ಸಂಸ್ಥೆಯ ವ್ಯವಸ್ಥಾಪಕರಾದಂತಹ ಶ್ರೀಯುತ ಅಂಬರೇಶ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೂ ಸಹ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ
0: ಸರ್. ಮೊಟ್ಟ ಮೊದಲಿಗೆ ಎಫ್ಪಿಒ ಅಂದ್ರೆ ಏನು ಸರ್?
1: ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ. ಎಫ್ಪಿಒ ಅಂದ್ರೆ ಲಾಂಗ್ ಫಾರ್ಮ್, ಕನ್ನಡದಲ್ಲಿ ರೈತ ಉತ್ಪಾದಕ ಕಂಪನಿ ಅಂತ.
2: ತಾವು ತಿಳಿಸಿದಂಗೆ ಎಫ್ಪಿಒ ಬಗ್ಗೆ ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಎಫ್ಪಿಒ ರಚನೆ ಮತ್ತು ಅದರ ಗುರಿ ಉದ್ದೇಶಗಳು, ಯಾಕೆ ಎಫ್ಪಿಒಗಳು ರಚನೆ ಮಾಡಬೇಕಾಯಿತು, ಇದರ ಒಂದು ಗುರಿ ಉದ್ದೇಶಗಳ ಬಗ್ಗೆ ಒಂದು ಸ್ವಲ್ಪ ನಮ್ಮ ಒಂದು ಕೇಳುಗರಿಗೆ ತಿಳಿಸ್ಕೊಡಿ ಸರ್.
1: 2019-20 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ಕನಸಿನ ಯೋಜನೆ ಏನಿತ್ತು ಅಂದ್ರೆ, ನರೇಂದ್ರ ಮೋದಿಯವರ ಕನಸಿನ ಯೋಜನೆ, ರೈತರೇ ಉತ್ಪಾದಕರು, ಅವರ ಬೆಳೆದಂತ ಬೆಳೆಗಳಿಗೆ ಉತ್ಪನ್ನಗಳಿಗೆ ಅವರೇ ಒಂದು ನಿರ್ಧಾರಣೆ ಮಾಡಬೇಕು, ಅದರಲ್ಲಿ ಬರ್ತಕ್ಕಂಥ ಲಾಭಾಂಶನ ದಲ್ಲಾಳಿಗಳ ಪಾಲು ಮಾಡಬಾರದು, ನಷ್ಟಕ್ಕೆ ಯಾವಾಗ ರೈತರು ಬಾಧ್ಯರಾಗ್ತಾ ಇದ್ದಾರೆ ಲಾಭಕ್ಕೂ ಅವರೇ ಬಾಧ್ಯರಾಗಬೇಕು, ಈ ಒಂದು ನಿಟ್ಟಿನಲ್ಲಿ ಅವರು ಬೆಳೆದಂತ ಬೆಳೆಗಳಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವ್ಯಾಪಾರ ವಹಿವಾಟು ಮಾಡಿಕೊಳ್ಳಲು ಅವ್ರಿಗೊಂದು ಪ್ರತ್ಯೇಕವಾದ ಕಾನೂನಾತ್ಮಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ನಿಟ್ಟಿನಲ್ಲಿ ರೈತ ಉತ್ಪಾದಕ ಕಂಪನಿಯನ್ನ ಮಾಡಿದ್ರು. ಈ ರೈತ ಉತ್ಪಾದಕ ಕಂಪನಿಯಲ್ಲಿ ಅನೇಕ ಕಂಪನಿಗಳೇನಿದ್ದಾವೆ, ಮಲ್ಟಿಸ್ಟೋರ್ ಕಂಪನಿಗಳು, ಆ ಸ್ತರದಲ್ಲಿ ರೈತರನ್ನು ಮೇಲನ್ನ ಹಂತಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿ ಅವರು ಉತ್ಪನ್ನ ಮಾಡತಕ್ಕಂಥ ಬೆಳೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ತಮ್ಮದೇ ಆದ ಬ್ರಾಂಡ್ಗಳಲ್ಲಿ ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು, ಅದರಲ್ಲಿ ಬರತಕ್ಕಂಥ ಲಾಭನ ದಲ್ಲಾಳಿಗಳಿಗೆ ಪಾಲಾಗದಿರ ನೇರವಾಗಿ ರೈತರಿಗೆ ಬರಬೇಕು, ಆ ಒಟ್ಟಾರೆ ಕಂಪನಿಗೆ ಎಷ್ಟು ಲಾಭ ಬರುತ್ತೆ ಆ ಲಾಭನ ಮತ್ತೆ ರೈತರಿಗೆ ಹಂಚಿಕೆ ಆಗ್ಬೇಕು, ಲಾಭ ಸಮೇತ ರೈತರಿಗೆ ಹಂಚಿಕೆ ಆಗ್ಬೇಕು, ಏನು ಮೇಂಟೆನೆನ್ಸ್ ಕಾಸ್ಟ್ ಅಂತ ಬರುತ್ತಲ್ಲ ಅದು ಕಂಪನಿಯಲ್ಲಿ ಉಳ್ಕೊಳ್ಳುತ್ತೆ, ಈ ರೀತಿ ಬಂದಂತ ಲಾಭನ ರೈತರಿಗೆ ಮತ್ತೆ ವಿತರಣೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸರ್ಕಾರ ಈ ಒಂದು ಕಾರ್ಯಕ್ರಮನ ರೂಪಿಸಿತು.
2: ಸರ್, ಇದು ಬಹಳ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಎಫ್ಪಿಒಗಳನ್ನ ಕೇಂದ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದಾಗಿದೆ. ನಾವು ಹೇಳೋದೇನೆಂದ್ರೆ ಈಗ ರೈತರಿಂದ ರೈತರಿಗಾಗಿ ರೈತರೇ ರಚಿಸಲ್ಪಟ್ಟಂತ ಒಂದು ಕಂಪನಿ ಅಂದ್ರೆ ಈಗ ಎಫ್ಪಿಒಗಳು ಅಂತ ಒಂದು ಮಾತನ್ನ ನಿಮ್ಮ ಒಂದು ವಿಸ್ತಾರದಲ್ಲಿ ತಿಳ್ಕೊಂಡ್ವಿ. ಈ ಒಂದು ಎಫ್ಪಿಒಗೆ ಈಗ ನಾವೇನ್ ಬೂದಿಕೋಟೆಯಲ್ಲಿ ಈಗ ಮಾರ್ಕಂಡೇಶ್ವರ ರೈತ ಉತ್ಪಾದನಾ ಕಂಪನಿ ಅಂತ ನಾವೇನು ಪ್ರಾರಂಭ ಮಾಡಿದೀವಿ, ಇದೇ ತರ ನಮ್ಮ ಒಂದು ಕೇಂದ್ರ ಸರ್ಕಾರ ನೀವು ಹೇಳಿದಿರ್ತಾವು ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ನಾವು ಎಫ್ಪಿಒಗಳನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ. ಒಂದು ಜಿಲ್ಲೆಗೆ ಒಂದು ವ್ಯಾಪ್ತಿ ಅಂತ ಇರುತ್ತಲ್ವಾ ಸರ್, ಆ ವ್ಯಾಪ್ತಿಯಲ್ಲಿ ಎಷ್ಟು ಒಂದು ಆಧಾರದ ಮೇಲೆ ಒಂದು ಎಫ್ಪಿಒನ ರಚನೆ ಮಾಡಬಹುದಾಗಿತ್ತು ಅಂತ?
1: ಅದಕ್ಕೊಂದು ನಿರ್ದಿಷ್ಟವಾದ ಲಿಮಿಟೇಷನ್ ಇಲ್ಲ. ಎಷ್ಟು ಎಫ್ಪಿಒಗಳು ಬೇಕಾದ್ರೂ ರೈತರು ಗುಂಪು ಕಟ್ಕೊಂಡು ಎಷ್ಟು ಗುಂಪುಗಳನ್ನಾದ್ರೂ ರಿಜಿಸ್ಟ್ರೇಷನ್ ಮಾಡಿಸಿ ಆ ಗುಂಪುಗಳ ಮುಖಾಂತರ ಬಿಸ್ನೆಸ್ ಮಾಡಬಹುದಾಗಿತ್ತು. ಆದ್ರೆ ಇದರ ಅರಿವಿನ ಬಗ್ಗೆ ಸ್ವಲ್ಪ ಕೊರತೆ ಇದ್ದಿದ್ರಿಂದ ನಮ್ಮ ಹೋಬಳಿ ಮಟ್ಟದಲ್ಲಿ ನಮ್ದು ಇದೊಂದು ಎಫ್ಪಿಒ ಮಾತ್ರ ಸ್ಟಾರ್ಟ್ ಆಯ್ತು, ಕಾರ್ಯನಿರ್ವಹಿಸ್ತಾ ಇದೆ ಈಗಾಗಲೇ.
2: ಸರ್, ಈಗ ಒಂದ್ ಎಫ್ಪಿಒಗೆ ಎಫ್ಐಜಿಗಳು ಮೂಲ ಆಧಾರ ಸ್ತಂಭ ಅಂತ ಇದೆ, ಆ ಒಂದು ಎಫ್ಐಜಿಗಳನ್ನ ರಚನೆ ಯಾವ ರೀತಿ ಮಾಡ್ತೀರಾ ಎಫ್ಪಿಒ ಮುಖಾಂತರ?
1: ಪ್ರಾಥಮಿಕ ಹಂತದಲ್ಲಿ ಈ ಒಂದು ಎಫ್ಪಿಒನ ಮೂಲ ಉದ್ದೇಶಗಳು, ಧ್ಯೇಯೋದ್ದೇಶಗಳು, ಗುರಿ ಮತ್ತು ಜವಾಬ್ದಾರಿಗಳು, ಕರ್ತವ್ಯಗಳನ್ನ ಅರಿವು ಮೂಡಿಸಿ ಗ್ರಾಮೀಣ ಮಟ್ಟದಲ್ಲಿ ಎನ್ಜಿಒಗಳ ಮುಖಾಂತರ ಅರಿವು ಮೂಡಿಸೋ ಕೆಲಸ ಮೊದಲನೇದಾಗತ್ತೆ. ಗ್ರಾಮೀಣ ಮಟ್ಟದಲ್ಲಿ ರೈತ ಆಸಕ್ತಿ ಗುಂಪುಗಳಂತ ಮಾಡಿ ಆ ಆಸಕ್ತಿ ಗುಂಪುಗಳ ಫೌಂಡೇಶನ್ ಮೇಲೆ ಎಫ್ಪಿಒ ರಚನೆ ಆಗತ್ತೆ. ರೈತ ಆಸಕ್ತಿ ಗುಂಪುಗಳ ಮುಖಾಂತರ ಶೇರ್ ಕಲೆಕ್ಟ್ ಮಾಡಿ ಅದನ್ನ ಮೂಲ ಬಂಡವಾಳವನ್ನಾಗಿ ಇಟ್ಕೊಂಡು ನಾವು ಎಷ್ಟು ಮೂಲ ಬಂಡವಾಳವನ್ನು ನಾವು ಕ್ರೋಢೀಕರಿಸ್ತೀವಿ ಅದರ ಇನ್ನೊಂದು ಪಟ್ಟಷ್ಟು ಕೇಂದ್ರ ಸರ್ಕಾರ ನಮಗೆ ಅನುದಾನದ ರೂಪದಲ್ಲಿ, ಉಚಿತ ಅನುದಾನದ ರೂಪದಲ್ಲಿ ಕೊಟ್ಟು ಈ ಎರಡನ್ನೂ ಸೇರಿಸಿ ನಾವು ಆರ್ಥಿಕ ಬೆಳವಣಿಗೆ ಮಾಡೋದಕ್ಕೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡೂ, ಇನ್ಪುಟ್ ಬಿಸ್ನೆಸ್ ಔಟ್ಪುಟ್ ಬಿಸ್ನೆಸ್ ಎರಡೂ ಮಾಡಿ ರೈತರನ್ನ ದಲ್ಲಾಳಿಗಳ ಹಿಡಿತದಿಂದ ಮುಕ್ತ ಮಾಡುವ ಉದ್ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ.
2: ಈಗ ಎಫ್ಪಿಒಗಳಲ್ಲಿ ನಾವು ರೈತ ಆಸಕ್ತಿ ಗುಂಪುಗಳು ಅಂತ ನಾವೇನ್ ಮಾಡ್ತಾ ಇದೀವಿ, ಅದರಲ್ಲಿ ಷೇರುದಾರರು ಅಂತ ನಾವು ರೈತರನ್ನ ಷೇರುದಾರರನ್ನಾಗಿ ಮಾಡ್ಕೊಳ್ತಾ ಇದೀವಿ. ಆ ರೈತರಿಗೆ ನಮ್ಮ ಒಂದು ಕಂಪನಿ ಕಡೆಯಿಂದ ಏನೆಲ್ಲ ಸೌಲಭ್ಯಗಳು?
1: ನೇರವಾಗಿ ರೈತರಿಗೆ ಬೇಕಾಗಿರುವ ಮೂಲ ಸೌಕರ್ಯಗಳು ಉತ್ಪಾದನಾ ಘಟಕದಿಂದ ಜಿಲ್ಲಾ ವಿತರಕರು ತಾಲೂಕು ವಿತರಕರನ್ನು ಎಲ್ಲಾರನ್ನು ಬಿಟ್ಟು ನೇರವಾಗಿ ಉತ್ಪಾದನಾ ಘಟಕದಿಂದ ನಮ್ಮ ಕಂಪನಿಗೆ ಬರುತ್ತೆ. ಅವಾಗ ಆ ಜಿಲ್ಲಾ ವಿತರಕರು ತಾಲೂಕು ವಿತರಕರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಕಾನೂನುಬದ್ಧವಾದ ಲಾಭ ಕೂಡ ಕಡಿಮೆ ಕಟ್ ಆಗತ್ತೆ. ನೇರವಾಗಿ ನಮ್ಗೆ ಬರೋದ್ರಿಂದ ಕಂಪನಿ ಏನ್ ನಮಗ್ ಬರುತ್ತೆ, ನಾವು ಕಂಪನಿ ನಡ್ಸ್ಕೊಂಡು ಹೋಗೋದಕ್ಕೆ ಎಷ್ಟೋ ಒಂದು ಮಿನಿಮಮ್ ಕಾಸ್ಟ್ ಏನು ಕಂಪನಿ ನಾವು ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ಮಾಡಿರ್ತೀವಿ ಅಷ್ಟು ಮಾತ್ರ ಖರ್ಚನ್ನು ಉಳಿಸ್ಕೊಂಡು ನೇರವಾಗಿ ನಮಗ್ ಬಂದಿರೋದಕ್ಕೆ ರೈತರಿಗೆ ಕೊಡೋದ್ರಿಂದ ಅವರು ಶೋಷಣೆಯಿಂದ ಮುಕ್ತರಾಗ್ತಾರೆ.
2: ಸರ್, ಈಗ ಏನಂದ್ರೆ ರೈತರಿಗೆ ಈಗ ಎಪಿಒಗಳಿಂದ ನೀವು ಸಾಕಷ್ಟು 3 ವರ್ಷಗಳಿಂದ ಈಗ ನಿಮ್ ಒಂದು ಎಪಿಒ ಈಗಾಗಲೇ 3 ವರ್ಷ ನಡೀತಾ ಇದೆ. ಈ 3 ವರ್ಷದಲ್ಲಿ ಎಪಿಒಗಳಲ್ಲಿ ರೈತರಿಗೆ ನಾವು ನೀಡಿರ್ತಕ್ಕಂಥ ಸೌಲಭ್ಯಗಳು ಅಂದ್ರೆ ಈಗ ನೀವು ಹೇಳ್ತಾ ಇದ್ದೀರ, ನಾವು ಏನೇ ಈಗ ಮಾರುಕಟ್ಟೆ ದರಗಳನ್ನ ವ್ಯತ್ಯಾಸಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ, ಆ ಒಂದು ರೈತರಿಗೆ ಒಂದು ಎಲ್ಲೋ ಒಂದ್ ಕಡೆ ನಾನು ಮಧ್ಯವರ್ತಿಗಳಿಂದ ಎಪಿಒ ಮುಖಾಂತರ ವ್ಯವಹಾರ ಮಾಡಿದ್ರೆ ನನಗೆ ಉಳಿರ್ತಾಯ ಆಗುತ್ತೆ, ಮತ್ತೆ ಇಟ್ಕೊಂಡಿದೆ ಎಪಿಒಗಳು ನಮ್ದೇ ಆದಂತ ಒಂದು ಕಂಪನಿ ಅನ್ನೋ ಭಾವನೆ ಬರೋದಕ್ಕೆ ತಮ್ಮ ಎಪಿಒ ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಾ ಅಂತ.
1: ಮೊದಲನೇದಾಗಿ ಇನ್ಪುಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ನಾವು, ಔಟ್ಪುಟ್ ಬಿಸ್ನೆಸ್ ಗೆ ಹೆಚ್ಚಿನ ಒತ್ತು ಕೊಡೋಕೆ ಅವಕಾಶ ಸಿಗ್ಲಿಲ್ಲ, ಇನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದೀವಿ. ಇನ್ಪುಟ್ ಬಿಸ್ನೆಸ್ ಅಂದ್ರೆ ರೈತರಿಗೆ ಅತ್ಯವಸರವಾದ ಏನೇನು ಬೇಕು, ಒಂದು ಟೈನ್ ಇರ್ಬೋದು, ಟಾರ್ಪಲಿನ್ ಇರ್ಬೋದು, ದಾರ ಇರ್ಬೋದು ಪ್ಲಾಸ್ಟಿಕ್ ದಾರ, ಫಿಲಂ ಮಲ್ಚಿಂಗ್ ಫಿಲಂ ಇರ್ಬೋದು, ಈ ಗೊಬ್ಬರ ಇರ್ಬೋದು, ಆರ್ಗ್ಯಾನಿಕ್ ಫರ್ಟಿಲೈಸರ್ ಇರ್ಬೋದು, ಬಯೋ ಗೊಬ್ಬರ ಇರ್ಬೋದು, ಇಂಥದ್ದನ್ನೆಲ್ಲ ನೇರಾಗಿ ನಾವು ಪ್ರೊಡಕ್ಷನ್ ಯೂನಿಟ್ ನಿಂದ ನೇರವಾಗಿ ತರಿಸಿ ಮಧ್ಯವರ್ತಿಗಳ ಆವಳಿ ಇಲ್ದಿರಾ ಮಧ್ಯವರ್ತಿಗಳು ಏನು ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗ್ ಬರೋ ಅಲ್ಪ ಸ್ವಲ್ಪ ಲಾಭಾಂಶ ಇಟ್ಕೊಂಡು ಕಂಪನಿಯನ್ನು ಬೆಳೆಸ್ಕೊಳ್ತಾ ಇದ್ದೀವಿ.
2: ಸರ್, ಈಗ ಎಪಿಒ ಮಾರ್ಕಂಡೇಶ್ವರ ಎಪಿಒದಲ್ಲಿ ಒಂದು ಷೇರುದಾರರು FIGಳಾಗಿರ್ಬೋದು, FIGಗಳು ಎಷ್ಟಿರ್ಬೋದು ಅಂತ?
1: ಸುಮಾರು ಒಂದು 50 FIGಗಳಿದೆ, ನೋಂದಣಿ ಆಗಿರ್ತಕ್ಕಂಥ 50 FIGಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 49 ಹಳ್ಳಿಗಳು ಇದಕ್ಕೆ ಸೀಮಿತ ಆಗಿವೆ ನಮ್ಮ ಎಪಿಒ ಅಂಡರ್ನಲ್ಲಿ. 885 ಈಗಾಗಲೇ ಷೇರುದಾರರು ನೋಂದಣಿ ಮಾಡಿಕೊಂಡಿದ್ದಾರೆ.
2: ಈಗ ಎಪಿಒ ಈಗ ನೀವು 3 ವರ್ಷಗಳ ಕಾಲ ಸರ್ಕಾರದ ಅನುದಾನದಲ್ಲಿ ಅಂದ್ರೆ ಈಗ ಒಂದು ಎಪಿಒ ನೀವು ಏನು ಗುರಿ ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರ ನಮ್ಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿತ್ತು, ಆ ಅನುದಾನದಲ್ಲಿ ನಾವು ಎಪಿಒನ ಸ್ಟಾರ್ಟ್ ಮಾಡಿದೀವಿ ಅಂತ ತಾವು ತಿಳಿಸ್ಕೊಟ್ರಿ. ಈಗ 3 ವರ್ಷ ಸತತ ಕಾಲ ಸರ್ಕಾರದ ಒಂದು ಮತ್ತು NGO ಮುಖಾಂತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ಬೋದು ಮತ್ತೆ ಇಟ್ಕೊಂಡಿದೆ, ಬೇಕಾಗಿರ್ತಕ್ಕಂಥ ಎಪಿಒಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು, ಎಪಿಒನ ಯಾವ ರೀತಿ ನಡೆಸಬೇಕು ಅನ್ನೋದು ತರಬೇತಿಗಳನ್ನ ನಿಮ್ಮ ಒಂದು ನಿರ್ದೇಶಕರಾಗಿರ್ಬೋದು ಇವೆಲ್ಲ, ಈಗ ಒಂದು ಎಪಿಒದಲ್ಲಿ ಒಂದು ಆಡಳಿತ ಮಂಡಳಿ ಅಂತ ನೀವು ರಚನೆ ಮಾಡಿಕೊಂಡು ಆ ಆಡಳಿತ ಮಂಡಳಿ ಮುಖಾಂತರ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀರಿ, ಈ ಆಡಳಿತ ಮಂಡಳಿ ಮತ್ತೆ FIGಗಳು ಯಾವ ರೀತಿ ಸಂಬಂಧ ಇರುತ್ತೆ ಅಂತ?
1: ನಾವೊಂದು ಮಾಡ್ಕೊಂಡಿರ್ತಕ್ಕಂಥ ಆಡಳಿತ ಮಂಡಳಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವು ಮೊದಲನೇದಾಗಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ನೆಚ್ಚಿನ ಸಂಸ್ಥೆ ಏನು NGO ಸಂಸ್ಥೆ ಆದ ಮೈರಾಡ ಸಂಸ್ಥೆಯವರು ನಮಗೆ ಅತಿ ಹೆಚ್ಚಿನ ನೆರವು ಮತ್ತು ಪ್ರೋತ್ಸಾಹ ಮತ್ತು ಉತ್ಸಾಹ ಪ್ರೋತ್ಸಾಹ ಅನ್ನೋದಕ್ಕಿಂತ ಉತ್ಸಾಹ ತುಂಬಿಸಿ ನಮ್ಮಲ್ಲಿ ಹೆಚ್ಚಿನ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸುಮಾರು ಒಂದು ನಮ್ಮ ಸಂಸ್ಥೆ ಕಡೆಯಿಂದ ಸಂಸ್ಥೆ ಕಡೆ ಹಾಗೂ ಸೆಗಲ್ ನಮಗೆ ಸಹಾಯಕವಾಗಿ ನಿಂತಿರ್ತಕ್ಕಂಥ ಸೆಗಲ್ ಕಂಪನಿ, ಮೈರಾಡ ಕಂಪನಿ, ಸರ್ಕಾರ ಎಲ್ಲರ ವತಿಯಿಂದ ಸುಮಾರು 15ಕ್ಕಿಂತ ಹೆಚ್ಚಿನ ಎಕ್ಸ್ಪೋಸರ್ ವಿಸಿಟ್ಸ್ ಅಂದ್ರೆ ಏನು ಒಳ್ಳೆ ಯಾವ್ದು ಚೆನ್ನಾಗಿ ನಡೀತಾ ಇದೆ, ಅದು ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಅಧ್ಯಯನ ಪ್ರವಾಸ ಕರ್ಕೊಂಡೋಗಿ ನಮ್ಗೆ ಹೆಚ್ಚಿನ ಮನದಟ್ಟು ಮಾಡಿಸ್ಕೊಟ್ಟು ನಮ್ಗೂ ಒಂದು ಅರಿವು ಮೂಡಿಸ್ಕೊಟ್ಟಿದ್ದಾರೆ. ಆ ಅರಿವಿನ ಮೇಲೆ ನಾವು ಮುಂದುವರಿತಾ ಇದ್ದೀವಿ.
2: ಸರ್, ಈಗ ಆಡಳಿತ ಮಂಡಳಿ ಏನು ನಿಮ್ಮ ಒಂದು ಆಡಳಿತ ಮಂಡಳಿ ನಿರ್ದೇಶಕರು ಒಂದು ಎಪಿಒದಲ್ಲಿ ಎಷ್ಟಿರಬೇಕು?
1: ಆಡಳಿತ ಮಂಡಳಿಯಲ್ಲಿ ಸುಮಾರು 10 ಜನ ನಾವು ನಿರ್ದೇಶಕರಿರ್ತೀವಿ. 10 ಜನ ಪ್ರತಿ ತಿಂಗಳು ನಿಯಮಿತವಾಗಿ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಅಲ್ಲಿ ಆ ಒಂದು ತಿಂಗಳ ವ್ಯವಹಾರಿಕ ಚಟುವಟಿಕೆಗಳೇನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಹಾಗೂ ಹಣಕಾಸಿನ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಏನು ಲಾಭ ನಷ್ಟಗಳ ಬಗ್ಗೆ ನಾವು ಪರಿಶೀಲನೆ ಮಾಡಿ ಇನ್ನೂ ಹೆಚ್ಚಿನ ಲಾಭದ ಕಡೆ ಯಾವ ರೀತಿ ಕೊಂಡೊಯ್ಯಬಹುದು ಅನ್ನೋ ನಿಟ್ಟಿನಲ್ಲಿ ಅಭಿವೃದ್ಧಿಯ ಪರವಾಗಿ ನಾವು ಚರ್ಚೆ ಮಾಡ್ತೀವಿ.
2: ಸರ್, ಈಗ ಒಂದು ಎಪಿಒ ಒಂದು ರೈತರು ರೈತರಿಗಾಗಿ ಮಾಡಿರ್ತಕ್ಕಂಥ ಒಂದು ಕಂಪನಿಯನ್ನ ನಾವು ಈಗಾಗಲೇ ನಡೆಸ್ಕೊಂಡು 3 ವರ್ಷಗಳ ಕಾಲ ಬರ್ತಾ ಇದೀವಿ, ಮುಂದಿನ ಒಂದು ಬೇರೆ ಒಂದು ಎಪಿಒ ಆಗಿರ್ಬೋದು, ಬೇರೆ ಒಂದು ರೈತರಿಗಾಗಿರ್ಬೋದು, ನಮ್ಮ ಕೇಳುಗರಿಗಾಗಿರ್ಬೋದು, ತಮ್ಮ ಕಡೆಯಿಂದ ಏನಂದ್ರೆ ಎಪಿಒಗಳಲ್ಲಿ ರೈತರಿಗೆ ಏನ್ ಯಾವ ರೀತಿ ಮೂಲಭೂತ ಸೌಕರ್ಯಗಳು, ಯಾಕಂದ್ರೆ ಈಗ ಎಪಿಒ ಮಾರ್ಕೆಟ್ಗಳು ಬಹಳ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಯಾಕಂದ್ರೆ ಈ ಒಂದು ಜಗತ್ತಿನಲ್ಲಿ ಈಗ ಏನಾಗಿದೆ ಅಂದ್ರೆ ಆನ್ಲೈನ್ ಬಿಸ್ನೆಸ್ ಬಹಳಷ್ಟು ಇದೆ, ಈಗ ಏನಂದ್ರೆ ಮನೆ ಬಾಗಿಲಿಗೆ ಎಲ್ಲಾನು ಬರ್ತಾ ಇದೆ, ಆದ್ರೆ ನಮ್ಮ ಎಪಿಒಗಳು ಎಲ್ಲೋ ಒಂದ್ ಕಡೆ ಇಟ್ಕೊಂಡಿದ್ದೆ ನಾವೇನಂದ್ರೆ ನಿಮ್ಮಿಂದ ನಿಮಗಾಗಿ ಅಂತ ನಾವ್ ಹೇಳಿರ್ತೀವಿ, ಆದ್ರೆ ಈಗ ಅವ್ರಿಗೆ ಸೇರೋದಾಗಿರ್ಬೋದು, ಅವ್ರಿಗೆ ಸಿಗೋದಾಗಿರ್ಬೋದು, ಎಲ್ಲಾದ್ರೂ ಒಂದು ಕೊರತೆಗಳು ಎದ್ದು ಕಾಣ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಫ್ಪಿಒನ ನಿಮ್ಮ ಒಂದು ಕಾರ್ಯವೈಖರಿಗಳನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಗೊಂಡು ಹೋಗ್ಬೋದು, ಯಾವ ರೀತಿ ತಗೊಂಡು ಬರ್ಲಿಕ್ಕೆ ನೀವು ಪ್ಲಾನ್ ಮಾಡಿದ್ದೀರಾ ಅಂತ ಒಂದು ಸ್ವಲ್ಪ ತಿಳಿಸಿ ಸರ್.
1: ಮುಂದಿನ ದಿನಗಳಲ್ಲಿ ರೈತ ಆಸಕ್ತಿ ಗುಂಪುಗಳು ಏನು ಪ್ರಾಥಮಿಕ ಮಟ್ಟದಲ್ಲಿ ಗ್ರಾಮಗಳಲ್ಲಿ ಏನಿದೆ ಅದನ್ನು ಹೆಚ್ಚು ಬಲವರ್ಧನೆಗೊಳಿಸಿ ರೈತರಿಗೆ ಏನು ಬೇಡಿಕೆ ಇದೆ ತಕ್ಷಣ ಅಲ್ಲಿ ವಸ್ತುಸ್ಥಿತಿ ಏನಿದೆ, ಅವರ ಬೇಡಿಕೆ ಏನಿದೆ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಈ ಬೇಡಿಕೆಗಳನ್ನೆಲ್ಲ ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿಯ ಬೇಡಿಕೆಗಳನ್ನೆಲ್ಲ ಒಂದು ಕಡೆ ಕ್ರೋಢೀಕರಣ ಮಾಡಿಕೊಂಡು ಅವ್ರಿಗೆ ಏನು ಬೇಕಿದೆ ಅಂತದನ್ನ ತರಿಸ್ಕೊಟ್ಟು ಶೋಷಣೆಯಿಂದ ಮುಕ್ತ ಮಾಡಿ ಅವರಿಗೆ ಕಡಿಮೆ ಸಮಯದಲ್ಲಿ ಲಾಭ ಕಡಿಮೆ ಇಟ್ಕೊಂಡು ಕಂಪನಿ ಕಡೆಯಿಂದ ಶೋಷಣೆಯಿಂದ ಹೆಚ್ಚು ದುಡ್ಡು ಕೊಡ್ತಾ ಇರೋದನ್ನ ಕಡಿಮೆ ಮಾಡಿ ಕಡಿಮೆ ದರಕ್ಕೆ ಅವ್ರಿಗೆ ಕೊಟ್ಟು ಅವ್ರಿಗೆ ಸೇವೆ ಮಾಡಬೇಕು. ಒಂದು ಆ ರೀತಿ ಅವರು ನಮ್ಮ ಕಡೆಯಿಂದ ಸವಲತ್ತು ಪಡ್ಕೊಂಡು ಬೆಳೆದಂತ ಬೆಳೆನ ಒಳ್ಳೆ ಮೌಲ್ಯವರ್ಧಿತವಾಗಿ ಮಾರಾಟ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಮ ಮುಖಾಂತರ. ಆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ರೈತರು ಬಲವರ್ಧನೆ ಆಗ್ತಾರೆ ಅಂತ ನಾವು ನಂಬಿಕೊಂಡಿದ್ದೀವಿ.
2: ಈಗ ಎಫ್ಪಿಒ ಮೂಲ ಉದ್ದೇಶನೂ ಅದೇ ಹಾಗಾಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಂದಾಗ ಎಲ್ಲೋ ಒಂದ್ ಕಡೆ ಈಗ ನಮಗೆ ಬುನಾದಿ ಅನ್ನೋದು ಎಫ್ ಐ ಜಿಗಳು ನಾವು ಎಲ್ಲಿವರೆಗೂ ನಮ್ಗೆ ಸ್ಟ್ರೆಂತ್ ಆಗಿರುತ್ತೋ ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮಗಳು ಕೂಡ ಸ್ಟ್ರೆಂತ್ ಆಗಿ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ ಈಗ ಏನ್ ನೀವು ಹೇಳಿದ್ರೆ ಪಟ್ಟಿ ಮಾಡಿಕೊಂಡು ನಾವು ಅದನ್ನ ತರಿಸ್ಕೊಡ್ಲಿಕ್ಕೆ ನಾವು ಎಫ್ಪಿಒ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದೀವಿ. ಆ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಅದನ್ನ ತಗೊಂಡೋಗ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ನಾವೇನಾಗ್ತಾ ಇದೆ ಅಂದ್ರೆ ಒಬ್ಬ ರೈತರಿಗೆ ಈಗ ಟೊಮೆಟೋಗೆ ಟೊಮೆಟೋ ಎಷ್ಟಿದೆ, ಟೊಮೆಟೋ ಬೆಳೆಗಾರರು ಎಷ್ಟಿದ್ದಾರೆ ನಮ್ಮ ಒಂದು ಭಾಗದಲ್ಲಿ, ಮತ್ತೆ ಅವನಿಗೆ ಏನ್ ಬೇಕು ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಅವನಿಗೆ ಬೇಕಾಗಿರ್ತಕ್ಕಂತ ರಾ ಮೆಟೀರಿಯಲ್ಸ್ ಅದನ್ನ ನೀವು ಯಾವ ರೀತಿ ಅಂದ್ರೆ ಈಗ ಎಲ್ಲೋ ರೈತ ಇರ್ತಾನೋ ಕಂಪನಿ ಎಲ್ಲೋ ಇರುತ್ತೆ, ಈ ಸೆಂಟರ್ ಗ್ಯಾಪ್ ಇರುತ್ತೆ ನೋಡಿ, ಅದನ್ನ ಯಾವ ರೀತಿ ತುಂಬ್ತೀರಿ ನೀವು ಅಂತ ಅಂದ್ರೆ ರೈತ ಬರ್ತಾನ ಇಲ್ಲಾಂದ್ರೆ ನೀವೇ ಏನಾದ್ರೂ ವ್ಯವಸ್ಥೆ ಮಾಡಿಕೊಂಡು.
1: ನಾವು ರೈತರ ಫೀಲ್ಡ್ ತಾಕಗಳಿಗೆ ವಿಸಿಟ್ ಮಾಡ್ತೀವಿ, ಅಲ್ಲಿ ಏನು ಅವನು ಬೆಳೀತಾ ಇದ್ದಾನೆ, ಅವನಿಗೆ ಪ್ರಾಥಮಿಕ ಹಂತದಲ್ಲಿ ಏನೇನು ಅಡಚಣೆಗಳು ಆಗ್ತಾ ಇದೆ, ವಾತಾವರಣದ ರೀತಿಯಲ್ಲಿ ಏನು ಅವನಿಗೆ ಗೈಡೆನ್ಸ್ ಬೇಕಾಗಿದೆ, ಅರಿವು ಬೇಕಾಗಿದೆ, ವಿಜ್ಞಾನಿಗಳ ಮುಖಾಂತರ ಏನನ್ನ ಬೇಕಾಗಿದ್ರೆ ಕೃಷಿ ವಿಜ್ಞಾನಿಗಳ ವತಿಯಿಂದ ತೋಟಗಾರಿಕಾ ವಿಜ್ಞಾನಿಗಳ ವತಿಯಿಂದ ಅವನಿಗೆ ಕಾಲಕಾಲಕ್ಕೆ ನಾವು ಅಂತ ಸಲಹೆ ಸೂಚನೆಗಳನ್ನು ನೀಡೋದ್ರ ಮುಖಾಂತರ ಆತನ ಉತ್ಪಾದನೆಯನ್ನ ನಾವು ಗುರಿ ಏನಿಟ್ಕೊಂಡು ಮಾಡ್ತಾ ಇದ್ದಾನೆ, ಯಾವ ರೀತಿ ಬೆಳೆ ಆಗ್ತಾ ಇದೆ, ಯಾವ ಹಂತಕ್ಕೆ ಯಾವ ದಿನಾಂಕಕ್ಕೆ ಅವನು ಬೆಳೆ ಬರಬಹುದು ಅನ್ನೋದನ್ನೆಲ್ಲ ಫೀಲ್ಡ್ ಅಲ್ಲಿ ಎಷ್ಟು ಜನ ರೈತರಿದ್ದಾರೆ ನಮ್ಮ ಉತ್ಪಾದಕರು ಎಲ್ಲಾರ್ದು ಒಂದು ಪಟ್ಟಿ ಮಾಡಿ ಈ ಒಂದು ಕಾಲಕ್ರಮೇಣ ಈ ಒಂದು ಕಾಲಕ್ಕೆ ಇಂತ ಇಷ್ಟು ಜನದ್ದು ಇಷ್ಟು ಬರಬಹುದು ಅಂತ ನಿರೀಕ್ಷಿತ ಮಟ್ಟದಲ್ಲಿ ನಾವು ಖರೀದಿದಾರರಿಗೆ ಬಯರ್ಸ್ಗೆ ನಾವು ಇಂಟಿಮೇಟ್ ಮಾಡಿರ್ತೀವಿ, ಅವರು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರನ್ನ ಎತ್ಕೊಂಡೋಗಿ ತಾಕಗಳಲ್ಲಿ ವಿಸಿಟ್ ಮಾಡಿಸಿ ಕ್ವಾಲಿಟಿ ಎಲ್ಲ ನೋಡಿ ಅವ್ರ ಕಡೆಯಿಂದ ಮಧ್ಯವರ್ತಿಗಳಾಗಿ ನಾವು ತೆಗೆದುಕೊಡೋದಕ್ಕೆ ಸನ್ನದ್ಧರಾಗಿರ್ತೀವಿ.
2: ಸರ್, ಈಗ ರೈತರಿಗೆ ರಾ ಮೆಟೀರಿಯಲ್ ಕೊಡೋದಾಗಿರ್ಬೋದು, ಅವರಿಂದ ಬಂದಂತ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ತಮ್ಮ ಕಡೆಯಿಂದ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಮಾಡ್ತಾನು ಇರ್ತೀರ. ಆದ್ರೆ ರೈತರಿಗೆ ಟೆಕ್ನಿಕಲ್ ಆಗಿ ಒಂದು ತರಬೇತಿಗಳು ಬೇಕಾಗಿರುತ್ತೆ. ಏನಂದ್ರೆ ಈಗ ಬೆಳೆ ಒಂದ್ ಬೆಳೆಗೆ ವೈಜ್ಞಾನಿಕವಾಗಿ ಅವನಿಗೆ ಸ್ವಲ್ಪ ಅನುಭವ ಇರುತ್ತೆ, ಆದ್ರೆ ತಿಳುವಳಿಕೆ ಕೊರತೆ ಇರುತ್ತೆ. ಹಾಗಾಗಿ ಒಂದು ನೀವು ಈಗ ಕೃಷಿ ವಿಜ್ಞಾನ ಮತ್ತೆ KVK ಇಂದ ಇರ್ಬೋದು ಈ ತರ ಒಂದು ಕಡೆಯಿಂದ ನಾವು ಒಳ್ಳೆ ಸೈಂಟಿಸ್ಟ್ ನ ಕರೆಸಿ ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇದೀವಿ ಅಂತ. ಈ ಒಂದು ಭಾಗದಲ್ಲಿ ನೀವು ಸಾಕಷ್ಟು ತರಬೇತಿಗಳನ್ನ ಮಾಡ್ತಾ ಇದ್ದೀರ ಅಂತ ಗೊತ್ತಾಗ್ತಾ ಇದೆ. ಯಾವ್ಯಾವ ತರಬೇತಿಗಳು ರೈತರಿಗೆ ನೀಡ್ತಾ ಇದ್ದೀರಿ ಸರ್? ಈಗ ನಿಮ್ KVK ಇಂದ ಇರ್ಬೋದು, ನಿಮ್ ಕಡೆಯಿಂದ
1: GKVK ಇಂದ ಸುಮಾರು 4 ಪ್ರೋಗ್ರಾಮ್ಗಳಿಗೆ ನಾವು ಇಲ್ಲಿಂದ ಜನಗಳನ್ನ ಮೊಬಿಲೈಸ್ ಮಾಡಿ ಅಲ್ಲಿ ಯಾವ ರೀತಿ ಬೆಳೆ ಬೆಳೀತಾರೆ, ಆಧುನಿಕ ಕೃಷಿ ಪದ್ಧತಿ, ಯಾಂತ್ರೀಕೃತ ಕೃಷಿ ಪದ್ಧತಿ, ಆರ್ಗ್ಯಾನಿಕ್ ಸಿಸ್ಟಮ್ ನಲ್ಲಿ ಯಾವ ರೀತಿ ಬೆಳಿಬಹುದು, ನಮ್ಮ ಜಮೀನನ್ನ ಭವಿಷ್ಯದ ದಿನಗಳಲ್ಲಿ ಯಾವ ರೀತಿ ಆರೋಗ್ಯವಾಗಿ ಇಟ್ಕೋಬೇಕು, ರಾಸಾಯನಿಕಗಳಿಂದ ಸ್ವಲ್ಪ ಆದಷ್ಟು ಮುಕ್ತ ಮಾಡಬೇಕು, ಬಯೋ ಕಡೆ ನಾವು ಜನಗಳ ಮನಸ್ಸನ್ನ ಪರಿವರ್ತನೆ ಮಾಡಬೇಕು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡ್ಕೋಬಹುದು ಅನ್ನೋದನ್ನ ಜನಗಳಿಗೆ ಅರಿವು ಮಾಡಿಸ್ಕೊಡ್ತಾ ಇದ್ದೀವಿ. ಆ ಅರಿವೆ ಮುಂದೆ ಅವ್ರಿಗೆ ಒಂದು ಶಕ್ತಿಯಾಗಿ ಅವರು ಇನ್ನು 4 ಜನ ರೈತರಿಗೆ ಅರಿವು ಮೂಡಿಸೋ ಶಕ್ತಿ ಅವರಲ್ಲೇ ಬೆಳ್ಕೊಳ್ಳಿ ಅಂತೇಳಿ ನಾವು ವಿಜ್ಞಾನಿಗಳನ್ನ ತಾಕಕ್ಕೆ ಕರ್ಕೊಂಡು ಬರೋದಲ್ದಿರ ರೈತರನ್ನ ಪ್ರಭಾವಿ ರೈತರನ್ನ ಒಳ್ಳೆ ಬೆಳೆದಿರ್ತಕ್ಕಂಥ ತಾಕಗಳಿಗೆ ವಿಜ್ಞಾನಿಗಳ ಸಮೇತ ಕರ್ಕೊಂಡೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಕೆಲಸನ ಈಗಾಗಲೇ ನಾವು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿದ್ದೀವಿ, ತೋಟಗಾರಿಕಾ ವಿಜ್ಞಾನ ಕೇಂದ್ರದಲ್ಲಿ, ಬೆಂಗಳೂರಿಗೂ ಕರ್ಕೊಂಡೋಗಿದ್ದೀವಿ, ಅನೇಕ ಕಡೆ ರಾಜ್ಯದ ಅನೇಕ ಭಾಗಗಳಿಗೆ ಅಂತಾರಾಜ್ಯದ ಮಟ್ಟದಲ್ಲೂ ಕೂಡ ನಾವು ಸುಮಾರು ರೈತರನ್ನ ಕರ್ಕೊಂಡೋಗಿ ಎಕ್ಸ್ಪೋಜರ್ ವಿಸಿಟ್ ಮಾಡಿ ಅವರಿಗೆ ಅನುಭವ ಕಲ್ಪಿಸ್ಕೊಟ್ಟಿದ್ದೀವಿ.
2: ಸರಿ, ಈಗ ನಿಮ್ಮ ಒಂದು ಎಫ್ಪಿಒ ಪ್ರಾರಂಭವಾದ ಮೇಲೆ ಬದಲಾವಣೆಗಳು ಅಂತ ಏನಾದ್ರು ಅಂದ್ರೆ ಈಗ ರೈತನಿಗಾಗಿರ್ಬೋದು ಮತ್ತೆ ಬೇರೆಯವ್ರ ಕಂಪನಿಯವ್ರಿಗಾಗಿರ್ಬೋದು ಬದಲಾವಣೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಚೇಂಜಸ್ ಆಗಿದೆಯಾ?
1: ಡೆಫಿನೆಟ್ ಆಗಿದೆ, ಡೆಫಿನೆಟ್ ಆಗಿದೆ.
2: ಈ ಮಾತು ಈಗ ಮೊದಲು ನೀವ್ ಹೇಳದಂಗೆ ನಮ್ಮ ರಾಸಾಯನಿಕ ಗೊಬ್ಬರ ಇರ್ಬೋದು ಬೇರೆ ಒಂದು ಉತ್ಪನ್ನಗಳಾಗಿರ್ಬೋದು ಈ ಕಡೆ ಇಲ್ಲೊಂದು ಅಂಗಡಿಯಲ್ಲಿ ಒಂದ್ ಬೆಲೆ ಇರುತ್ತೆ ಬೇರೆ ಕಡೆ ಒಂದ್ ಅಂಗಡಿಯಲ್ಲಿ ಒಂದ್ ಬೆಲೆ ಇರುತ್ತೆ. ಹಾಗಾಗಿ ಒಂದೇ ನಿರ್ದಿಷ್ಟ ಬೆಲೆ ಅನ್ನೋದು ಬಹಳ ಕಡಿಮೆ ಆಗಿರುತ್ತೆ. ಈಗ ಸೀಸನ್ ವೈಸ್ ಈಗ ಗೊಬ್ಬರ ಬೇಕು ಮಳೆ ಬಂದಿದೆ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಾರೋರು ಇರ್ತಾರೆ. ಹಾಗಾಗಿ ನಿಮ್ಮ ಎಫ್ಪಿಒಗಳಲ್ಲಿ ನೀವೇನ್ ರಾಸಾಯನಿಕ ಗೊಬ್ಬರಗಳಿಂದ ಎಲ್ಲಾ ಮಾರಾಟ ಮಾಡ್ತಾ ಇದ್ದೀರಿ, ಈ ಒಂದು ಗೊಬ್ಬರಗಳಿಗೆ ಈಗ ಬೇಡಿಕೆ ಅನುಗುಣವಾಗಿ ನೀವೇನ್ ಯಾವ ರೀತಿ ಇದ್ ಮಾಡ್ತಾ ಇದ್ದೀರಂತ?
1: ರೈತರಿಗೆ ಈಗಾಗಲೇ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಸಂಪಾದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಸಾಯನಿಕಗಳನ್ನ ಆದಷ್ಟು ಕಡಿಮೆ ಮಾಡಿ ಆರ್ಗ್ಯಾನಿಕ್ ಕಡೆ ನಾವು ಜನಗಳನ್ನ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದೊಂದು ತಾಕನ್ನ ರೈತರನ್ನ ಒಂದೊಂದು ಏರಿಯಾದಲ್ಲಿ ಸುಮಾರು ಒಂದು ಒಂದೊಂದು ಸಲ ಹತ್ತತ್ತು ಜನ ರೈತರನ್ನ ಆಯ್ಕೆ ಮಾಡಿ ಸೇಗಲ್ ಸಂಸ್ಥೆಯವರ ಸಹಕಾರದಿಂದ ಉಚಿತವಾಗಿ ಅವರಿಗೆ ಒಂದು ಅರ್ಧ ಎಕರೆ ಏನು ಲಿಮಿಟ್ ಮಾಡಿರ್ತೀವಿ ಅದರಲ್ಲಿ ನಮ್ಮದೇ ಆದ ಪದ್ಧತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಆರ್ಗ್ಯಾನಿಕ್ ಅನ್ನ ಹಾಕೊಂಡು ಕಡಿಮೆ ಕೆಮಿಕಲ್ಸ್ ಅನ್ನ ಉಪಯೋಗಿಸಿಕೊಂಡು ಬೆಳೆ ಬೆಳೆಯೋ ನಿಟ್ಟಿನಲ್ಲಿ ಅವರಿಗೆ ನಾವು ಕಾರ್ಯಕ್ರಮ ಕೊಟ್ಟು ಉಚಿತವಾಗಿ ಎಲ್ಲಾ ಇನ್ಪುಟ್ಸ್ ಏನೇನು ಬೇಕಾಗಿದೆ ರೈತರಿಗೆ ಮೂಲಭೂತಗಳು ಸಸಿ ಇರ್ಬೋದು ಪೇಪರ್ ಇರ್ಬೋದು ಕಡ್ಡಿಗಳಿರ್ಬೋದು ಟೈನ್ ಇರ್ಬೋದು ಇವೆಲ್ಲ ಉಚಿತವಾಗಿ ಕೊಟ್ಟು ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಹೆಚ್ಚಿನ ಲಾಭ ಪಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕೆಲಸ ಮಾಡಿದೀವಿ. ಕಡಿಮೆ ನೀರಿನಲ್ಲಿ ಮಿತವ್ಯಯವಾಗಿ ಬೆಳೆ ಯಾವ ರೀತಿ ಬೆಳಿಬೇಕಂತ ಹೇಳಿ ಡ್ರಿಪ್ ಸಿಸ್ಟಮ್ ಸಮೇತ ನಾವು ಉಚಿತವಾಗಿ ಅವರ ನೆರವಿನಲ್ಲಿ ಎನ್ ಸಹಗಲ್ ಫೌಂಡೇಶನ್ ನೆರವಿನಲ್ಲಿ ಉಚಿತವಾಗಿ ರೈತರಿಗೆ ಕೊಟ್ಟು ಸುಮಾರು ಒಂದು ಹತ್ತತ್ತು ಜನ ಒಂದೊಂದು ಯೂನಿಟ್ ಅಲ್ಲಿ ಹತ್ತತ್ತು ಜನ ಸುಮಾರು ಒಂದು ಐದಾರು ಯೂನಿಟ್ ಪ್ರಕಾರ ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ ಅವ್ರ ಮುಖಾಂತರ. ಅದರಲ್ಲಿ ಬೆಳೆದು ಅವರು ಒಂದು ಅನುಭವ ಪಡ್ಕೊಂಡು ಒಂದು ಎರಡು ಎಕರೆ ಹಾಕೋನು ನಮ್ಮದನ್ನ ಒಂದು ಅರ್ಧ ಎಕರೆಯಲ್ಲಿ ಹಾಕಿರ್ತಾನೆ. ಈ ಸಿಸ್ಟಮ್ಗೂ ಅವನ ಹಳೆ ಸಿಸ್ಟಮ್ಗೆ ವ್ಯತ್ಯಾಸ ಅವನೇ ಕಂಡುಕೊಂಡು ನಮ್ಮ ಸಿಸ್ಟಮ್ ಕಡೆ ಆಲ್ರೆಡಿ ಅವನೇ ಕನ್ವರ್ಟ್ ಆಗ್ತಾ ಇದ್ದೇನೆ.
2: ಈಗ ಆ ಒಂದು ನಿಟ್ಟಿನಲ್ಲಿ ಈಗ ಏನಾಗಿದೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕು ಕಾಲಕ್ರಮೇಣ ಅನ್ನೋದು ಎಫ್ಪಿಒ ಕಂಪನಿಯ ಒಂದು ಉದ್ದೇಶವಾಗಿದೆ. ಹಾಗಾಗಿ ಈಗ ಸರ್ಕಾರದ ವತಿಯಿಂದ ಕೂಡ ಆರ್ಗ್ಯಾನಿಕ್ ಕಡೆನೆ ಹೋಗಿ ಆರ್ಗ್ಯಾನಿಕ್ ಕಡೆನೆ ನೀವು ವ್ಯವಸಾಯ ಕೃಷಿ ರಂಗವನ್ನ ತೊಡಗಿಸಬೇಕು ಅಂತ ಒಂದು ಮಹದಾಸೆಯಿಂದ ಕಾರ್ಯಕ್ರಮಗಳನ್ನ ಸರ್ಕಾರ ಕೂಡ ಕೊಡ್ತಾ ಇದೆ. ಆ ಒಂದು ಇದಕ್ಕೆ ರೈತರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ?
1: ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳಿಗೂ. ಭೂಮಿಯ ಆರೋಗ್ಯದ ಬಗ್ಗೆ ನಮ್ಮ ಮಾನವ ಶರೀರದ ಆರೋಗ್ಯಕ್ಕೆ ಯಾವ ರೀತಿ ಗಮನ ಕೊಡ್ತಾ ಇದ್ದಾರೆ ಆ ರೀತಿ ಗಮನ ಹರಿಸಿ ಬೆಳೆಗಳನ್ನು ಹಾಕೋ ಪದ್ಧತಿ ಕಡೆ ಜನ ವಾಲ್ತಾ ಇದ್ದಾರೆ. ಬಟ್ ಒಂದೇ ಸಲ ಆಗ್ತಾ ಇಲ್ಲ, ಕ್ರಮೇಣವಾಗಿ ಜನ ಆ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಇವಾಗ ಒಂದು ಬೆಳೆ ಹಾಕಬೇಕಂದ್ರೆ ಆ ಬೆಳೆಗೆ ಸಂಬಂಧಿಸಿದಂತೆ ಏನು ಪೋಷಕಾಂಶಗಳು ನೆಲದಲ್ಲಿ ಇರಬೇಕು, ಆ ಪೋಷಕಾಂಶಗಳು ಇದೆಯಾ, ಏನು ಕೊರತೆ ಇದೆ, ಆ ಕೊರತೆಯನ್ನು ಯಾವ ರೀತಿ ತುಂಬಿಸಬೇಕು, ಎಷ್ಟರ ಮಟ್ಟಿಗೆ ತುಂಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲೇ ಅದನ್ನು ಅನಲೈಸ್ ಮಾಡಿ ಇವಾಗೇನು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಲ್ಯಾಬ್ಗಳಲ್ಲಿ ಹೋಗಿ ಆ ರೀತಿ ಜಮೀನನ್ನು ನಾವು ಹಾಕೋ ಬೆಳೆಗೆ ಅನುಗುಣವಾಗಿ ಟೆಸ್ಟ್ ಮಾಡಿ ಬೆಳೆ ಹಾಕೋ ಅಷ್ಟು ಲೆವೆಲ್ಗೆ ಜನ ಯೋಚಿತರಾಗ್ತಾ ಇದ್ದಾರೆ. ಬಟ್ ಒಂದೇ ಸಲ ಜನನ ಬದಲಾವಣೆ ಮಾಡೋದಕ್ಕಾಗೋದಲ್ಲ, ಕ್ರಮೇಣವಾಗಿ ಬದಲಾವಣೆ ಮಾಡಿ ಒಂದೂರಿಗೆ ನಾಲ್ಕು ಜನ ರೈತನ ಬದಲಾವಣೆ ಮಾಡಿದ್ರೆ ಆ ಊರನ್ನೆಲ್ಲ ಇನ್ನು ನಾಲ್ಕು ವರ್ಷದಲ್ಲಿ ಬದಲಾವಣೆ ಮಾಡಬಹುದು ಅನ್ನೋ ಒಂದು ಮಹದಾಸೆಯಿಂದ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ
2: ಸರ್. ಈಗ ನಮ್ಮ ಒಂದು ಎಫ್ಪಿಒದಲ್ಲಿ ಈಗ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನ ಸಾಕಷ್ಟು ರೈತರನ್ನ ಈಗಾಗಲೇ 1000 ಜನನ ನಾವೇನ್ ಗುರಿ ಇಟ್ಕೊಂಡು ಏನ್ ಮುಟ್ತಾ ಇದೀವಿ, ಆ 1000 ಗುರಿನ ನಾವು ಇನ್ನೇನು 10 ದಿನಗಳಲ್ಲಿ ತಲುಪ್ತಾ ಇದ್ದೀವಿ, ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ನಿಮ್ಮ ಒಂದು ಎಫ್ಪಿಒಗೆ ಏನ್ ಅನುದಾನಗಳು ಈಗಾಗಲೇ ಸಿಕ್ಕಿದೆ? ಇದಕ್ಕೆ ಯಾಕೆ ಅಂದ್ರೆ ಈಗ ಬೇರೆ ಕಡೆಯಿಂದ ಒಂದು ಬೇರೆಯವರು ಒಂದು ಎಫ್ಪಿಒ ಮಾಡ್ಬೇಕಾಗಿದ್ರೆ ಈಗ ಎಫ್ಪಿಒಗೆ ಸರ್ಕಾರದ ಅನುದಾನಗಳ ಬಗ್ಗೆ ಕೆಲವರು ಗೊತ್ತಿರಲ್ಲ, ಕೆಲವರು ಗೊತ್ತಿರುತ್ತೆ. ಹಾಗಾಗಿ ನಿಮ್ಮ ಒಂದು ಎಫ್ಪಿಒಗೆ ಸರ್ಕಾರದ ಒಂದು ಅನುದಾನಗಳು ಯಾವ್ದಾದ್ರು?
1: ಈಗಾಗಲೇ ಪ್ರಾರಂಭ ಆದ ಡೇ 1 ಎಲ್ಲಾ ಟೆಕ್ನಿಕಲ್ ಗೈಡೆನ್ಸ್ ಅನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಆಫೀಸ್ ಮೇಂಟೆನೆನ್ಸ್ 3 ಉಚಿತವಾಗಿ ನಮಗೆ ಸರ್ಕಾರದ ವತಿಯಿಂದ ಮೈರಾಡ ಸಂಸ್ಥೆ ಮುಖಾಂತರ ಸರ್ಕಾರದ ವತಿಯಿಂದ ಉಚಿತವಾಗಿ ಕೊಟ್ಟಿದ್ದಾರೆ. ಎಲ್ಲಾ ಟೆಕ್ನಿಕಲ್ ಗೈಡೆನ್ಸ್ ಕೊಟ್ಟಿದ್ದಾರೆ, ಎಲ್ಲಾ ಟ್ರೈನಿಂಗ್ಸ್ ಕೊಟ್ಟಿದ್ದಾರೆ, ಎಕ್ಸ್ಪೋಜರ್ ವಿಸಿಟ್ಸ್ಗೆ ಸರ್ಕಾರ ಅನುದಾನ ಕೊಟ್ಟು ಎಕ್ಸ್ಪೋಜರ್ ವಿಸಿಟ್ಸ್ ಕರ್ಕೊಂಡೋಗಿದ್ದಾರೆ, ಎಲ್ಲಾ ತಿಳುವಳಿಕೆಯನ್ನ ನಮ್ಗೆ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಎಲ್ಲಾ ತಿಳುವಳಿಕೆ ಮಾಡಿ ನಮ್ಮನ್ನ ಶಕ್ತಿಯುತವಾಗಿ ನಮ್ಮ ಕಾಲ ಮೇಲೆ ನಾವು ನಡೆಯೋ ರೀತಿಯಲ್ಲಿ ಪ್ರೋತ್ಸಾಹದಾಯಕವಾಗಿ ನಮ್ಮನ್ನ ಕೊಡ್ತಾ ಇದ್ದಾರೆ. ಅದ್ರ ಒಟ್ಟಿಗೆ ನಾವೇನು ಶೇರ್ ಕಲೆಕ್ಟ್ ಮಾಡಿದೀವಿ ಇನ್ನಷ್ಟು ದುಡ್ಡು ಸರ್ಕಾರದ ವತಿಯಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ ಬಿಸ್ನೆಸ್ ಮೇಲೆ ತೊಡಗಿಸಿಕೊಳ್ಳೋದಕ್ಕೆ.
2: ಅದೇ ರೀತಿ ಈಗ ಏನ್ ಮೈರಡ ಸಂಸ್ಥೆ ಆಗಿರ್ಬೋದು, ಸೈಗಲ್ ಫೌಂಡೇಶನ್ ಈಗ ನಿಮ್ ಸೈಗಲ್ ನಿಮ್ ಜೊತೆ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಸೈಗಲ್ ಸಂಸ್ಥೆಯಿಂದ ಆಗಿರ್ತಕ್ಕಂತ ಉಪಯೋಗಗಳು ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಈಗಾಗಲೇ ತಿಳಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಸೈಗಲ್ ಸಂಸ್ಥೆ ಆಗಿರ್ಬೋದು ಬೇರೆ ಒಂದು ಸಂಸ್ಥೆಗಳಿಂದ ಸಹಾಯ ಸಹಾಯಧನ ಆಗಿರ್ಬೋದು ಪಡ್ಕೊಂಡು ರೈತರಿಗೆ ಮಾಡೋದಕ್ಕೆ ತಮ್ಮ ಕಡೆಯಿಂದ ಏನ್ ಯೋಜನೆ?
1: ಸೇಗಲ್ ಕಡೆಯಿಂದ ನಮ್ಗೆ ಅನುದಾನದ ರೂಪದಲ್ಲಿ ಆರ್ಥಿಕ ಮಟ್ಟವನ್ನ ಮಹಿಳೆಯರ ಸಬಲೀಕರಣ ದೃಷ್ಟಿಯಿಂದ ಮಹಿಳೆಯರ ಆರ್ಥಿಕ ಮಟ್ಟವನ್ನು ಬೆಳೆಸೋ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ನಮ್ಮ ಮುಖಾಂತರ ವಿತರಣೆ ಮಾಡ್ತಾ ಇದ್ದಿದ್ರೆ ಅವರಿಗೆ ನಮ್ಮ ಎಫ್ಇಒ ಕಡೆಯಿಂದ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅವರು ಈಗಾಗಲೇ ಒಂದು ಯಾಂತ್ರೀಕೃತ ಕೃಷಿ ಪದ್ಧತಿಯಲ್ಲಿ ರೋಟೋವೇಟರ್ ಕೊಟ್ಟಿದ್ದಾರೆ, ಸ್ಪ್ರೇಯರ್ಸ್ ಕೊಟ್ಟಿದ್ದಾರೆ, ಪವರ್ ಸ್ಪ್ರೇಯರ್ಸ್ ಕೊಟ್ಟಿದ್ದಾರೆ, ಚಾಪ್ ಕಟರ್ಸ್ ಕೊಟ್ಟಿದ್ದಾರೆ, ಇನ್ನು ಅನೇಕ ವಿಧವಾದ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಉಚಿತವಾಗಿ ರೈತರಿಗೆ ಒದಗಿಸಿಕೊಟ್ಟಿದ್ದಾರೆ. ಅದರ ಮುಖಾಂತರ ರೈತರು ಯಾಂತ್ರೀಕೃತವಾಗಿ ಬೆಳೀಬಹುದು, ಸಮಯನ ಉಳಿತಾಯ ಮಾಡಬಹುದು, ಹೆಚ್ಚಿನ ಲಾಭ ಪಡಿಬಹುದು ಅಂತ ಮನದಟ್ಟು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇ ಅದೇ ದಾರಿಯಲ್ಲಿ ಮುಂದುವರಿದ್ರೆ ನಾವು ಒಂದು ಸಮಾಜನ ರೈತಾಪಿ ವರ್ಗವನ್ನ ಲಾಭದಾಯಕವಾಗಿ ಮಾಡೋ ದಾರಿಯಲ್ಲಿ ಪರಿವರ್ತಿತರನ್ನಾಗಿ ಮಾಡಿದ್ದೀವಿ ಅಂತ ಅವರು ಸಹಾಯದಿಂದ ಮಾಡಿದ್ದೀವಿ ಅನ್ನೋ ಸಂತೋಷ ನಮಗೂ ಬರುತ್ತೆ.
2: ಸರ್, ಈಗ ಸಂಸ್ಥೆಗಳು ಮತ್ತೆ ಸರ್ಕಾರ ಎಲ್ಲರ ಒಂದು ಸಹಕಾರದಿಂದ ನಿಮ್ಮ ಒಂದು ಎಫ್ಪಿಒ ಕಂಪನಿ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ. ತಾವು ಮುಂದಿನ ದಿನಗಳಲ್ಲಿ ಎಫ್ಪಿಒದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಬಹುದು? ಅಂದ್ರೆ ಒಂದು ಎಫ್ಪಿಒ ಅಂದ್ರೆ ಏನ, ಕೆಲವರು ಏನಂದ್ರೆ ಏನ, ಹೋಟೆಲ್ ಅಂದ್ರೆ ಏನ, ತಿಂಡಿ ಊಟ ಇಷ್ಟೇ ಅಂತಿರುತ್ತೆ. ಆದ್ರೆ ಎಫ್ಪಿಒದಲ್ಲಿ ಯಾವ ರೀತಿ ಒಂದು ವ್ಯವಹಾರಗಳನ್ನ ಅಂದ್ರೆ ಬಿಸ್ನೆಸ್ ಆಗಿರ್ಬೋದು ಎಲ್ಲಾ ಬಿಸ್ನೆಸ್ ಮಾಡಕ್ಕೆ ಆಗುತ್ತಾ ಅಂತ?
1: ರೈತ ಏನೇನು ಉತ್ಪಾದನೆ ಮಾಡ್ತಾನೆ, ಎಲ್ಲಾ ಉತ್ಪಾದನೆಗಳನ್ನ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಮಾಡುವ ನಿಟ್ಟಿನಲ್ಲಿ ಒಂದು ನಾವು ವಿಶೇಷವಾದ ಪರವಾನಿಗೆಗಳನ್ನು ಪಡೆದು ರೈತ ಉತ್ಪಾದನೆ ಮಾಡತಕ್ಕಂಥ ಎಲ್ಲಾ ಉತ್ಪಾದನೆಗಳನ್ನು ಮೌಲ್ಯೀಕರಣಗೊಳಿಸಿ ಆಧುನಿಕ ರೀತಿಯಲ್ಲಿ ನಾವು ಅದನ್ನ ಪ್ಯಾಕೇಜ್ ಮಾಡಿ ಒಳ್ಳೆ ಗುಣಮಟ್ಟದಿಂದ ವಿತರಣೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಾಭನ ನೇರವಾಗಿ ರೈತನಿಗೆ ಒದಗಿಸಿಕೊಡೋ ನಿಟ್ಟಿನಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ಬೇಕು ಅನ್ನೋ ಆಸೆ ಒಂದು. ಎರಡನೇದು, ಎಲ್ಲಾ ಕಂಪನಿಗಳು ಮಾಡ್ದಂಗೆ ವಿದೇಶದವರೆಗೂ ನಾವು ವ್ಯಾಪಾರ ವಹಿವಾಟು ಮಾಡೋ ನಿಟ್ಟಿನಲ್ಲಿ ಸರ್ಕಾರ ನಮ್ಗೆ ವಿಶೇಷವಾದ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದೆ. ಟ್ಯಾಕ್ಸ್ ರೂಪದಲ್ಲಿ ಕಡಿಮೆ ಟ್ಯಾಕ್ಸ್ ಸಾಲ ಒದಗಿಸಿಕೊಟ್ಟಿನಲ್ಲಿ ಯಾವುದೇ ಒಂದು ಆಧಾರ ರಹಿತವಾದ ಸಾಲಗಳನ್ನು ಸರ್ಕಾರದ ಆಧಾರದ ಮೇಲೆ ಕೊಡ್ತಕ್ಕಂಥ ಯೋಜನೆಗಳನ್ನು ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ. ಮುಂದೆ ಅದೆಲ್ಲಾ ಯೋಜನೆಗಳನ್ನ ನಾವು ಉಪಯೋಗಿಸಿಕೊಂಡು ಈ ಒಂದು ಎಫ್ಪಿಒನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ.
2: ಸರ್, ಈಗ ನಿಮ್ಮ ಒಂದು ಎಫ್ಪಿಒ ಯಾವೆಲ್ಲ ಒಂದು ಲೈಸೆನ್ಸ್ ಅಂತ ನಾವೇನ್ ಕರಿತೀವಿ ಪರವಾನಿಗೆಗಳು ಪಡ್ಕೊಂಡಿದೆ ಅಂತ?
1: ನಾವು ಈಗಾಗಲೇ ರಾಸಾಯನಿಕ ಗೊಬ್ಬರಗಳ ಮಾರಾಟ ಪರವಾನಿಗೆಯನ್ನು ಪಡ್ಕೊಂಡಿದ್ದೀವಿ, ಒಂದು ಜನರಲ್ ಲೈಸೆನ್ಸ್ ಪಡ್ಕೊಂಡಿದ್ದೀವಿ, ಎರಡು ಪೆಸ್ಟಿಸೈಡ್ಸ್ ಬಿತ್ತನೆ ಬೀಜಗಳು ಕೀಟನಾಶಕಗಳು ಇವೆಲ್ಲಾ ಲೈಸೆನ್ಸ್ ಗಳನ್ನು ನಾವು ಈಗಾಗಲೇ ನಾವು ಸರ್ಕಾರದ ವತಿಯಿಂದ ಸಂಬಂಧಪಟ್ಟ ಇಲಾಖೆಗಳಿಂದ ಪಡ್ಕೊಂಡಿದ್ದೀವಿ.
2: ಸರ್, ಈಗ ಒಂದು ಎಫ್ಪಿಒದಲ್ಲಿ ಈಗ ನಾವೇನು ಬ್ರಾಂಡೆಡ್ ಅಂತ ಒಂದು ನೇಮ್ ಇರುತ್ತೆ ನೋಡಿ, ಈಗ ನಮ್ದೇ ಆದಂತ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋದೇನಾದ್ರೂ ಆಸೆ ಇದೆಯಾ?
1: ಸಂಪೂರ್ಣವಾಗಿದೆ. ಮುಖ್ಯವಾಗಿ ಈ ಕ್ವಶನ್ ನೀವು ಕೇಳ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಕೇಳಿದ್ದೀರಿ, ಸಂತೋಷ ಪಡ್ತೀವಿ. ನಾವು ನಮ್ಮದೇ ಒಂದು ನಿರ್ಧಾರಿತ ಬ್ರಾಂಡ್ ಮೇಲೆ ಏನು ರೈತ ಉತ್ಪಾದನೆಗಳನ್ನು ಮೌಲ್ಯವರ್ಧಿತ ಮಾಡಿ ನಾವು ಪ್ಯಾಕ್ ಮಾಡಿ ನಮ್ಮ ಹೆಸರಿನ ಮೇಲೆ ನಾವು ವ್ಯಾಪಾರ ವಹಿವಾಟು ಮಾಡಿ ಹೆಚ್ಚಿನ ಲಾಭ ಗಳಿಸಿ ರೈತರಿಗೆ ಲಾಭದ ದೃಷ್ಟಿಯಲ್ಲಿ ಲಾಭದ ದಾರಿಯಲ್ಲಿ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ. ರೈತರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಒಂದು ತರಕಾರಿ ಇರಬಹುದು, ದವಸ ಧಾನ್ಯಗಳಿರ್ಬೋದು, ಕೊಂಡುಕೊಳ್ಳೋರ ನಾವು ಪರಿಚಯ ನಾವು ಬೆಳೆಸ್ಕೊಂಡು ಕೊಂಡುಕೊಳ್ಳೋರು ಬೆಳೆದಿರ್ತಕ್ಕಂಥವ್ರಿಗೆ ನೇರವಾಗಿ ನಾವು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಮುಂದಿನ ದಿನಗಳಲ್ಲಿ ನಾವು ಆರ್ಥಿಕ ಮಟ್ಟ ಸುಧಾರಣೆ ಆದ್ಮೇಲೆ ನೇರವಾಗಿ ರೈತರ ಕಡೆಯಿಂದ ನಾವು ಡಂಪ್ ಮಾಡಿಕೊಂಡು ನೇರವಾಗಿ ನಾವೇ ಕಳಿಸ್ಕೊಟ್ಟು ಅದ್ರ ಬರ್ತಕ್ಕಂಥ ಹಣವನ್ನು ನೇರವಾಗಿ ರೈತರಿಗೆ ಸಂದಾಯ ಮಾಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನೇರವಾಗಿ ರೈತರನ್ನ ಮತ್ತು ಕೊಂಡುಕೊಳ್ಳೋರ್ನ ನೇರ ಸಂಪರ್ಕಕ್ಕೆ ನಾವು ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ.
2: ಬಹಳ ಸಂತೋಷ ಸರ್. ಅದೇ ರೀತಿ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಒಂದು ಕೃಷಿ ಉತ್ಪನ್ನ ಎಫ್ಪಿಒಗಳು ಎಷ್ಟು ರಚನೆ ಆಗಿದೆ ಸರ್?
1: 15 ಕೃಷಿ ಉತ್ಪಾದಕ ಎಫ್ಪಿಒಗಳು 15 ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ ಸೇಗಲ್ ಸಂಸ್ಥೆ ಮತ್ತು ನಮ್ಮ ಎಫ್ಪಿಒ ವತಿಯಿಂದ ಸಂಯುಕ್ತವಾಗಿ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ನಾವು ರೈತರಿಗಾಗಿ ಇನ್ಸ್ಟಾಲ್ ಮಾಡಿಸಿದ್ದೀವಿ. 5 ಟನ್ನ ಕೋಲ್ಡ್ ಸ್ಟೋರೇಜ್, ಹೂಗಳಿರ್ಬೋದು, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಅದರ ಕೆಪಾಸಿಟಿ ಮಟ್ಟಿಗೆ ಬೆಳೆ ಇಲ್ಲದೆ ಇದ್ದಾಗ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿಕೊಂಡು ಬೆಳೆ ಬಂದ ನಂತರ ಅದನ್ನ ವಿತರಣೆ ಮಾಡೋದು ಕಡಿಮೆ ಪ್ರಮಾಣದ ದರ ನಿಗದಿ ಮಾಡಿದ್ದೀವಿ. ಆ ದರದ ಪ್ರಕಾರ ತಾವು ಇಟ್ಟು ಮತ್ತೆ ಅದನ್ನ ರೀಯೂಸ್ ಮಾಡ್ಕೊಳ್ಬಹುದು ಅಂತ ನಾನು ಈಗಾಗಲೇ ರೈತರಿಗೆ ತಿಳಿಸೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ.
0: ಈ ದಿನ ಎಫ್ಪಿಒಗಳ ಇಂದ ಆಗುವ ಉಪಯೋಗಗಳು ಮತ್ತು ರಚನೆ ಕುರಿತು ಸಂದರ್ಶನ ಕಾರ್ಯಕ್ರಮದಲ್ಲಿ ಎಫ್ಪಿಒಗಳ ಗುರಿ ಉದ್ದೇಶ ಹಾಗೂ ರೈತರಿಗೆ ಅರಿವು ಮೂಡಿಸುವ ಬಗ್ಗೆ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಹಾಗೂ ಎಫ್ಪಿಒಗಳ ಇನ್ಪುಟ್ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಈ ಎಲ್ಲಾ ಕಾರ್ಯಕ್ರಮಗಳು 45 ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಸರ್. ಕಡೆಯದಾಗಿ ನಮ್ಮ ರೈತರಿಗೆ ಹಿತನುಡಿಗಳನ್ನ ಹೇಳ ತಿಳಿಸಕ್ಕೆ ಬಯಸ್ತೀರಾ ಸರ್?
1: ರೈತರು ಇನ್ನ ಅನೇಕ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಈ ಒಂದು ಕಂಪನಿಯಲ್ಲಿ ಷೇರ್ದಾರರಾಗಿ ಈ ಕಂಪನಿಯ ಮಾಲೀಕರಾಗಿ ಎವರಿ ಷೇರ್ದಾರರು ಬಂದು ಇದಕ್ಕೆ ಒಬ್ಬ ಮಾಲೀಕರಿದ್ದಂಗೆ ಅವರ ಷೇರ್ ಅನುಗುಣವಾಗಿ ಮಾಲೀಕರಾಗ್ತಾರೆ. ಎಲ್ಲರೂ ಇದರಲ್ಲಿ ಮಾಲೀಕತ್ವ ಪಡ್ಕೊಂಡು ಈ ಕಂಪನಿಯನ್ನ ಮೇಲ್ಮಟ್ಟಕ್ಕೆ ತಕೊಂಡು ಹೋಗ್ಬೇಕು, ಇದರ ಅನುಕೂಲಗಳನ್ನ ಎಲ್ಲರೂ ಪಡ್ಕೋಬೇಕು ಅಂತ ನಾನು ಈಗ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ರೈತರಲ್ಲಿ. ನಮ್ಮ ಎಫ್ಪಿಒ ಕಚೇರಿಯ ದೂರವಾಣಿ ಸಂಖ್ಯೆ ಎಲ್ಲಾ ರೈತರಿಗೆ ತಮ್ಮ ರೇಡಿಯೋ ಸ್ಟೇಷನ್ ಮುಖಾಂತರ ನೀಡ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡಿಕೊಳ್ಳಿ. 7899927017 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನಹರಿಸಿ. 7899927017 ಯಾವುದೇ ವಿಷಯದ ಬಗ್ಗೆ ಎಫ್ಪಿಒ ಬಗ್ಗೆ ತಮಗೇನನ್ನ ಮಾಹಿತಿ ಬೇಕಾಗಿದ್ರೆ ಕೆಲಸದ ಸಮಯದಲ್ಲಿ ಸಿಇಒ ನಿಮ್ಮ ಫೋನ್ನ ಅಟೆಂಡ್ ಮಾಡ್ತಾರೆ, ದಯವಿಟ್ಟು ಈ ಸಂಖ್ಯೆಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಅಂತ ನಾನು ಕೋರ್ಕೊಳ್ತೀನಿ.
0: ಇದುವರೆಗೂ ಎಫ್ಪಿಒಗಳ ಹಿಂದೆ ಆಗುವ ಉಪಯೋಗಗಳ ಮತ್ತು ರಚನೆ ಕುರಿತು ಸಂದರ್ಶನ ಕಾರ್ಯಕ್ರಮದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುವರಿಗೆ ತಿಳಿಸಿಕೊಟ್ಟಿದ್ದೀರಾ ಸರ್. ಕಡೆಯದಾಗಿ ತಮ್ಮ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಸರ್. ಧನ್ಯವಾದಗಳು.
1: ನಮ್ಮ ಧ್ವನಿ ಕೇಂದ್ರಕ್ಕೂ ತಮಗೂ ಎಲ್ಲರಿಗೂ ಧನ್ಯವಾದಗಳು.

0: Nambagoli.
1: ನನ್ನ ಸಬರಮ್ಯ ನಮ್ಮ ಧ್ವನಿ ಸಮುದಾಯ ಬಾನುಲಿ

0: ಕೇಳುತ್ತಿದ್ದೀರಾ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಬೂದಿಕೋಟೆ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0815325699.
1: ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: Lambat pagi.
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ

0: சம்பத்வதி.
1: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.

0: ಧ್ವನಿ.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: Brasil. ಮರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ನಳಪ ಕಪ್ ಶಾಲೆಯಲ್ಲಿ ಎರಡನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿ ಬೆಂಗಳೂರು ಗ್ರಾಮಾಂತರದಿಂದ ನಮ್ಮ ರೇಡಿಯೋ ಕೇಂದ್ರಕ್ಕೆ ಹಾಜರಿದ್ದಾರೆ. ಕೇಳುಗರೆ, ಈ ದಿನ ನಿಮಗೊಂದು ರುಚಿಕರವಾದಂತಹ ಬೆಣ್ಣೆ ಮುರುಕು ಹಾಗೂ ಮಸಾಲೆ ರೊಟ್ಟಿಯ ತಯಾರಿಸುವುದು ಹಾಗೂ ಅದರ ಉಪಯೋಗಗಳ ಬಗ್ಗೆ ತಿಳಿಸಲಿಕ್ಕೆ ಹಾಜರಿದ್ದಾರೆ. ಮೊದಲಿಗೆ ಸುಭಾಷಿಣಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ ಮೇಡಮ್. ತಾವು ಮೇಡಮ್?
1: ಚೆನ್ನಾಗಿದ್ದೀನಿ ಮೇಡಮ್.
0: ಮೇಡಮ್, ಮೊದಲಿಗೆ ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಹಾ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಕೇಳೋ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ನಾನು ಸುಭಾಷಿಣಿ ಅಂತ, ನಾನು ಇರೋದು ಬೆಂಗಳೂರಲ್ಲಿ.

ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತವೆ, ಒಂದಲ್ಲ ಎರಡಲ್ಲ ಎಷ್ಟೊಂದು ಸಮಸ್ಯೆಗಳು ಕಾಡ್ತವೆ. ಅದ್ರ ಜೊತೆಗೆ ಹೊಟ್ಟೆ ಸಮಸ್ಯೆನೂ ಕಾಡಿದ್ರೆ ತಾಯಂದ್ರಿಗೆ ಮಕ್ಕಳನ್ನ ಸುಧಾರಿಸಕ್ ಆಗೋದೇ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ತಾಯಂದ್ರು ಆದಷ್ಟು ನಮ್ಮ ಮಕ್ಕಳ ಹೊಟ್ಟೆ ಕಡೆಗೆ ಗಮನ ಕೊಡ್ಬೇಕು. ಅಂದ್ರೆ ಬೇಡವಾದ ವಸ್ತು ಮಕ್ಕಳ ಹೊಟ್ಟೆಗೆ ಸೇರ್ಬಾರ್ದು, ಅಂದ್ರೆ ಮಕ್ಕಳ ಆರೋಗ್ಯ ಕೆಡಬಾರ್ದು, ಅವು ಆಟ ಆಡ್ಕೊಂಡು ಆರಾಮಾಗಿರ್ಬಹುದು ಇದ್ದಂಗೆ ನೋಡ್ಕೋಬೇಕಲ್ವಾ. ಹೀಗಾಗಿ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಂದ್ರೆ, ಎರಡು ಆರೋಗ್ಯಕರ ತಿಂಡಿಯನ್ನ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಹೇಳ್ಕೊಡೋದಂದ್ರೆ ಹೇಳ್ತೀನಿ ಏನ್ ಮಾಡ್ಬೋದು ಮಕ್ಕಳಿಗೆ. ನೋಡಿ, ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಬರೀ ಕುರುಕುಳ ತಿಂಡಿ, ಒಂದಲ್ಲ ಎರಡಲ್ಲ ಕುರುಕುಳ ತಿಂಡಿ ಕೇಳ್ತಾರೆ. ಗೋಬಿ ಕೇಳ್ತಾರೆ, ಪಾನಿಪುರಿ ಕೇಳ್ತಾರೆ. ಈಗಂತೂ ಬೆಂಗಳೂರಲ್ಲ ನಮ್ಮ ಕರ್ನಾಟಕದಲ್ಲಿ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ, ಗೋಬಿನಲ್ಲಿ ಗೋಬಿ ಮಾಡೋ ಇದಕ್ಕೆ ಅದು ಚೆನ್ನಾಗಿ ಕಾಣ್ಲಿ ಅಂತ, ಕಲರ್ಫುಲ್ ಆಗಿ ಕಾಣ್ಲಿ ಅಂತ ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಾ ಇದ್ರು. ಆ ಕೆಮಿಕಲ್ಸ್ ದಿನಾ ದಿನ ಮಕ್ಕಳ ಹೊಟ್ಟೆಗೆ ದೊಡ್ಡವ್ರ ಹೊಟ್ಟೆಗೆ ಸೇರ್ಬಿಟ್ಟು ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಡಕ್ ಶುರುವಾಯ್ತು. ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ, ಮಗ ಇವಾಗ ಬೆಂಗಳೂರಲ್ಲಿ ಗೋಬಿ ಕಲರ್ ಗೋಬಿನ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಎಲ್ಲೂ ಸಿಗಲ್ಲ. ಯಾರು ಒಂದ್ ಪಕ್ಷ ಕಲರ್ ಗೋಬಿನ ಮಾರಾಟ ಮಾಡಿದ್ರೆ ಅವ್ರಿಗೆ 5 ಲಕ್ಷದವರೆಗೂ ದಂಡ ಅಂತ ಒಂದು ಕಾನೂನು ಮಾಡಿದ್ದಾರೆ. ಅದೇ ರೀತಿ ಬಾಂಬೆ ಮಿಠಾಯಿ ಅಂತ ಬರುತ್ತೆ, ನೋಡಿರ್ಬೋದು. ಚಿಕ್ಕ ಚಿಕ್ಕ ನಾವು ಚಿಕ್ಕ ಮಕ್ಕಳಿದೆಲ್ಲ ಬರೋರು ಬಾಂಬೆ ಮಿಠಾಯಿ ಅಂತ. ಅದಕ್ಕೆ ಹಳ್ಳಿನಲ್ಲಿ ಏನಂತಾರೆ, ಅಜ್ಜಿ ಕೂದಲು ಅಂತ. ಅಂದ್ರೆ ಆ ತರ ಕೂದಲು ಎಳೆ ತರ ಎಳೆ ಎಳೆ ಆಗಿ ಸಿಗ್ತಾ ಇತ್ತು, ಅದನ್ನು ತಿಂತಾ ಇದ್ವು. ಆದ್ರೆ ಅವಾಗೆಲ್ಲ ಸಿಗ್ತಾ ಇದ್ ನಮ್ಗೆ ಬಿಳಿ ಬಣ್ಣದಲ್ಲಿ ಸಿಗ್ತಾ ಇತ್ತು. ಇವಾಗ ಏನಾಯ್ತು, ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ಬೇಕು ಅಂತ ಕಲರ್ಫುಲ್ ಆಗಿ ಅವರು ಕಲರ್ ಕಲರ್ ಹಾಕಿ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಯ್ತು ಅಂದ್ರೆ, ಆ ಮಕ್ಕಳ ಹೊಟ್ಟೆಗೆ ತಿಂದವ್ರ ಹೊಟ್ಟೆಗೆ ಸೇರಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಅದು ಶುರು ಮಾಡಕ್ ಶುರುವಾಯ್ತು. ಹಾಗಾಗಿ ಅದನ್ನು ಇವತ್ತು ನಮ್ಮ ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ನಮ್ಮ ಆಹಾರ ಇಲಾಖೆಯವರು ಅದನ್ನ ಬ್ಯಾನ್ ಮಾಡಿದ್ದಾರೆ. ಇದನ್ನು ತಿನ್ನೋಂಗಿಲ್ಲ, ಗೋಬಿ ಕಲರ್ಫುಲ್ ಆಗಿರೋ ಗೋಬಿನೂ ತಿನ್ನೋಂಗಿಲ್ಲ, ಬಾಂಬೆ ಮೀಡಿಯಾನು ತಿನ್ನಂಗಿಲ್ಲ. ಹೀಗಾಗಿ ಮಕ್ಕಳೇನ್ ಮಾಡ್ತವೆ, ಒಂದಿಲ್ಲ ಒಂದೇನಾರ ಕೊಡಮ್ಮ ಏನಾರ ಕೊಡಮ್ಮ. ಅದಕ್ಕಾಗಿ ನಾನು ಇವತ್ತು ಮಕ್ಕಳಿಗೆ ಇಷ್ಟವಾದಂತಹ ಒಂದು ತಿಂಡಿಯನ್ನ ಹೇಳ್ತೀನಿ. ಏನಪ್ಪ ಅಂದ್ರೆ, ಬೆಣ್ಣೆ ಮುರುಕು. ನೋಡಿ, ತಿಂಡಿ ಹೆಸರಲ್ಲೇ ಬೆಣ್ಣೆ ಇದೆ ಅಂದ್ರೆ ಎಷ್ಟು ರುಚಿಕರವಾಗಿರುತ್ತಲ್ವಾ. ಅದನ್ನೇ ನಾವೀಗ ಮಾಡೋಣ. ಏನಂತ ಮಾಡೋಣ, ಬೆಣ್ಣೆ ಮುರುಕನ ಮನೆಯಲ್ಲೇ ಮಾಡೋಣ. ಅದಕ್ಕೆ ಬೇಕಾದ ಏನು ಸಾಮಾನ್ ಬೇಕು, ಇದೇನು ನಾವು ಹೊರಗಡೆಯಿಂದ ಮಾಲ್ಗಳಲ್ಲಿ ಸಿಗ್ತಕ್ಕಂತ ಯಾವುದೇ ಆರ್ಟಿಫಿಷಿಯಲ್ ಏನು ಬಳಸದೆ ಸ್ವಚ್ಛವಾಗಿ ಮನೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಪದಾರ್ಥಗಳನ್ನೇ ಬಳಸಿ ನಾವು ಅಡುಗೆ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ, ಬೆಣ್ಣೆ ಮುರುಕು ಮಾಡಬೇಕಾದ್ರೆ ಫಸ್ಟು 2 ಲೋಟ ಅಕ್ಕಿ ಹಿಟ್ಟು. ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲಾ ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ, ರೊಟ್ಟಿ ಮಾಡಕ್ಕೆ ಇದ್ದೇ ಇರುತ್ತೆ. 2 ಲೋಟ ಅಕ್ಕಿ ಹಿಟ್ಟು ತಗೊಳ್ಳಿ. 1 ಲೋಟ ಹುರಿಗಡಲೆ, ನೀವು ಕಡಲೆ ಪಪ್ಪು ಅಂತೀರಾ, ಕೆಲವೊಂದ್ ಕಡೆ ಹುರಿಗಡಲೆ ಅಂತಾರೆ, ಅದನ್ನು ತಗೊಂಡು ಆ ಹುರಿಗಡಲೆ ಪುಡಿ ಮಾಡಿ, ಅಂದ್ರೆ ಪೂರ್ತಿ ಸಣ್ಣಗಾಗಿ ಪುಡಿ ಮಾಡಿ ಅದನ್ನ ಈ ಹಿಟ್ಟೊಳಗೆ ಮಿಕ್ಸ್ ಮಾಡಿ, ಅದು ಅಕ್ಕಿ ಹಿಟ್ಟೊಳಗಡೆ ಮಿಕ್ಸ್ ಮಾಡಿ, ಮಿಕ್ಸ್ ಚೆನ್ನಾಗಿ ಕಲಸಿ. ಕಲಸಾದ್ಮೇಲೆ ಅದಕ್ಕೆ 2 ಸ್ಪೂನ್ ಅಷ್ಟು ನಾವು ಬೋಂಡಾ ಹಿಟ್ಟು, ಅಂದ್ರೆ ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತೀವಲ್ಲ, ಬೋಂಡಾ ಹಿಟ್ಟನ್ನ ಅದಕ್ಕೆ 2 ಸ್ಪೂನ್ ಮಾತ್ರ, ಜಾಸ್ತಿ ಬೇಡ, 2 ಸ್ಪೂನು ಸೇರಿಸಿ ಅದನ್ನ ಮತ್ತೆ ಕಲಸಿ. ಆ ಹಿಟ್ಟುಗಳೆಲ್ಲ 3 ಹಿಟ್ಟುಗಳು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅದಾದ್ಮೇಲೆ ಸ್ವಲ್ಪ ಜೀರಿಗೆ. ನೀವು ಮಕ್ಕಳ ಆರೋಗ್ಯಕ್ಕೆ ಚೆನ್ನಾಗಿ ಏನು ಆಗಲ್ಲ ಅಂದ್ರೆ ಸ್ವಲ್ಪ ಇಂಗು, ಇಂಗಿನ ಪೌಡರ್ ಇರುತ್ತಲ್ಲ, ಒಂದು ಸ್ವಲ್ಪ ಇಂಗಿನ ಪೌಡರ್, ಅಂದ್ರೆ ತಿಂದ ಮೇಲೆ ಅದು ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಇಂಗಿನ ಪೌಡರ್ನ ನೀವು ಅದಕ್ಕೆ ಒಂದು ಚಿಟಿಕೆ ಇಂಗ್ ಹಾಕ್ಬೇಕು. ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಿಮಗೆ ಬೇಕಾದ್ರೆ ಜೀರಿಗೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಕರಿಮೆಣಸು ಇರುತ್ತಲ್ಲ ಅದನ್ನ ಚಚ್ಚಿ ಪುಡಿ ಮಾಡಿ, ಪುಡಿ ಅಂದ್ರೆ ಪೂರ್ತಿ ಪೌಡರ್ ಅಲ್ಲ, ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿ ಅದಕ್ಕೆ ಹಾಕೊಳ್ಳಿ. ಸ್ವಲ್ಪ ಅಂದ್ರೆ ಒಂದು 1/2 ಸ್ಪೂನ್ ಅಷ್ಟು ಅಷ್ಟೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾದ್ಮೇಲೆ ಇಲ್ಲೇ ಇರೋದು ಮುಖ್ಯವಾಗಿದ್ದು, ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಬೆಣ್ಣೆ ತಗೋತೀರಾ. ಬೆಣ್ಣೆ ಅಂದ್ರೆ ನೀವು ಮನೇಲಿ ಮಾಡಿದ್ದಾಗಿರ್ಬೋದು, ಪಾಕೆಟ್ ಬೆಣ್ಣೆ ಆಗಿರ್ಬೋದು, ಯಾವ್ದಾರ ಆಯ್ತು ಮನೇಲಿ ಮಾಡಿದ ಬೆಣ್ಣೆ ಆಯ್ತು ಚೆನ್ನಾಗಿರುತ್ತೆ, ಪಾಕೆಟ್ ಆಗ್ಬಿಟ್ರೆ ಪರವಾಗಿಲ್ಲ, ಓಕೆ. ಆ ಬೆಣ್ಣೆ ತಗೋತೀರಾ, ಒಂಚೂರು ಬೆಣ್ಣೆ ಹಾಕ್ತೀರಾ, ಒಂದ್ 2-3 ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತೀರಾ. ಅದಕ್ಕೆ ಬೆಣ್ಣೆ ಹಾಕಿ ಚೆನ್ನಾಗಿ ಕಲಸ್ತೀರಾ. ಕಲಸಿದ್ರೆ

0: ಹಿಟ್ಟು ಯಾವ ತರ ಇರ್ಬೇಕು ಅಂದ್ರೆ, ಆ ಹಿಟ್ಟು ನಾವು ಕಲಸಿ ಹಿಟ್ಟನ್ನ ಕೈಲಿ ಬಿಗಿ ಹಿಡಿದ್ರೆ ಆ ಉಂಡೆ ತರ ಆಗ್ಬೇಕು ಅದು. ಅಂದ್ರೆ ಆ ಹಿಟ್ಟು ಉಂಡೆ ತರ ಆದ್ರೆ ಅವಾಗ ಏನಾಗತ್ತೆ, ಹದ ಬಂದಿದೆ ಅಂತ. ಅಲ್ಲಿ ತನಕ ನೀವು ಒಂದೊಂದೇ ಸ್ಪೂನ್ ಬೆಣ್ಣೆ ಹಾಕ್ತಾ ಕಲಿಸ್ತಾ ಹೋಗ್ಬೇಕು. ನೀರ್ ದಯವಿಟ್ಟು ನೀರ್ ಹಾಕ್ಬೇಡಿ, ಬೆಣ್ಣೆ ಹಾಕ್ ಕಲಸಿ ಹಿಟ್ಟು ಉಂಡೆ ತರ ಮುಟ್ಟಿ ನೋಡಿದ್ರೆ, ಉಂಡೆ ಕಟ್ಟಿದ್ರೆ ಉಂಡೆ ತರ ಅಂದ್ರೆ ಪೂರ್ತಿ ಉಂಡೆ ಅಲ್ಲ, ಮುಟ್ಕೆ ಇಟ್ಕೊಂಡ್ರೆ ಅದು ಬಿಡಿಬಿಡಿ ಆಗ್ಬಾರ್ದು, ಅಂದ್ರೆ ಅಳ್ಕೋಬಾರ್ದು, ಇಟ್ಕೊಂಡಿದ್ ಹಾಗೆ ಇರ್ಬೇಕು. ಅದ ತರ ನೀವು ಮಾಡ್ಕೊಂಡು ಅದನ್ನ ಕಲಸ್ಕೋಬೇಕು. ಯಾವಾಗ ಮುಟ್ಗೆ ಆಯ್ತು ಅಂದ್ರೆ ಗಟ್ಟಿ ಆಯ್ತು, ಇದನ್ನ ಉಂಡೆ ತರ ಆಯ್ತು ಕಟ್ಟಕ್ ಬರುತ್ತೆ ಅನ್ನೋ ಟೈಮಲ್ಲಿ, ಅವಾಗೇನು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಹಿಟ್ಟನ್ನ ನಾವು ಚಕ್ಲಿ ಉರುಳಿಗೆ ತುಂಬುವಷ್ಟು ಹದದಲ್ಲಿ, ಅಂದ್ರೆ ತೀರಾ ಗಟ್ಟಿನೂ ಅಲ್ಲ ತೀರಾ ಇದನ್ನೂ ಅಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನ ಚೆನ್ನಾಗಿ ಕಲಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಡ್ಬೇಕು. ಅಂದ್ರೆ ನಾವು ಹಾಕಿದ ಪದಾರ್ಥಗಳು ಎಲ್ಲಾ ಹಿಟ್ಟಲ್ಲೂ ಮಿಕ್ಸ್ ಆಗಿ ಸೇರೋ ತನಕ ಅದು ಚೆನ್ನಾಗಿ ಕೂಡ್ಕೊಳತ್ತೆ. ಈ ಕಡೆ ಒಂದು ಬಾಂಡ್ಲಿನಲ್ಲಿ ಬಿಸಿ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು, ನಂತರ ಚಕ್ಲಿ ಉರುಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಒಳಗೆ ಮತ್ತೆ ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಆ ಚಕ್ಲಿ ಉರುಳಲ್ಲಿ ಒಂದು 5-6 ತರ ಪ್ಲೇಟ್ ಇರುತ್ತೆ, ಆದ್ರೆ ಇದ್ರದ್ದೇ ಒಂದು ಸ್ಟಾರ್ ತರ ಒಂದು ಪ್ಲೇಟ್ ಬರುತ್ತೆ, ಅದು ಚಕ್ಲಿ ಪ್ಲೇಟು ಅಂತ, ಅದನ್ನ ಹಾಕೊಂಡು ಆಮೇಲೆ ನಾವೇನ್ ಕಲ್ಸಿರ್ತೀವಲ್ಲ ಹಿಟ್ಟನ್ನ ಅದರೊಳಗೆ ಹಾಕಿ ಎಣ್ಣೆನಲ್ಲಿ ಡೈರೆಕ್ಟ್ ಆಗಿ ಮಾಡಿ. ಯಾಕಂದ್ರೆ ನಾವು ಬೆಣ್ಣೆ ಮುರುಕು ಅನ್ನೋದ್ರಿಂದ ಅದು ನಮ್ಗೇನು ರೌಂಡ್ ಆಗಿ ಬರಬೇಕಾಗಿಲ್ಲ, ಪೀಸ್ ಪೀಸ್ ಆಗಿ ಬಂದ್ರು ಓಕೆ ಹೌದಾ. ಅವಾಗ ಏನ್ ಮಾಡ್ತೀರಾ, ಬೆಣ್ಣೆ ಅದನ್ನ ಎಣ್ಣೆನಲ್ಲಿ ಪ್ರೆಸ್ ಮಾಡಿ, ಸ್ಟೌವ್ನ ಸ್ವಲ್ಪ ಸ್ಲೋ ಮಾಡಿಕೊಂಡು ಎಣ್ಣೆನಲ್ಲಿ ಪ್ರೆಸ್ ಮಾಡಿ ಆಮೇಲೆ ತೆಗೆದು ಅದನ್ನ ಸ್ವಲ್ಪ ಹಿಂದೆ ಮುಂದೆ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದ್ರೆ ಸ್ವಲ್ಪ ಗರಿಗರಿ ಆಗೋವರೆಗೂ ಅದನ್ನ ಫ್ರೈ ಮಾಡಿಕೊಂಡು ತೆಗೆದು ಆಮೇಲೆ ತೆಗೀರಿ. ಇದನ್ನ ಒಂದು ಡಬ್ಬದಲ್ಲಿ ನೀವು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ, ಮಕ್ಕಳು ಸಾಯಂಕಾಲ ಟೈಮು ಅಥವಾ ಯಾರೋ ನೆಂಟರು ಮನೆಗೆ ಬಂದಾಗೋ, ನೀವು ದಿಢೀರಂತ ಹೋಗಿ ಬೇಕರಿ ಮುಂದೆ ತಂದು ಕೊಡೋ ಬೇಕರಿ ಹತ್ರ ನಿಂತ್ಕೊಂಡು ತಂದು ಕೊಡೋದಕ್ಕಿಂತ ಮನೆಯಲ್ಲಿ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ನೀವು ಇದನ್ನ ಮಾಡಿಕೊಡ್ಬೋದು. ಏನಕ್ಕೆ ಆರೋಗ್ಯ ಅಂತಂದ್ರೆ, ಬೇಕರಿಯವರು ಇದೇ ಪದ್ಧತಿಲೆಲ್ಲ ಮಾಡ್ಬೋದು, ಅದು ಅದು ಸಮಸ್ಯೆ ಅಲ್ಲ ನಮ್ಗೆ. ಆದ್ರೆ ಬೇಕರಿನಲ್ಲಿ ಬೆಳೆಸ್ತಕ್ಕಂತ ಎಣ್ಣೆಗಳಿದೆಯಲ್ಲ, ಅದು ಅಷ್ಟೊಂದು ಆರೋಗ್ಯ ಒಳ್ಳೇದಲ್ಲ. ನಾವೇನ್ ಮಾಡ್ತೀವಿ, ಒಂದ್ ಎಣ್ಣೆನ ಒಂದ್ಸತೆ ಬಳಸ್ಬಿಟ್ಟು ತೆಗೆದ್ ಬಿಡ್ತೀವಿ. ಅವ್ರ ಹಾಗಲ್ಲ, ಅದನ್ನ ತಿಂಗಳಂಗಟ್ಲೆ ಅದೇ ಎಣ್ಣೆಗಿನ ಸ್ವಲ್ಪ ಹಾಕೋದು, ಮತ್ತೆ ಕರಿಯೋದು, ಮತ್ತೆ ಸ್ವಲ್ಪ ಎಣ್ಣೆ ಹಾಕೋದು, ಕರಿಯೋದು, ಈ ತರ ಮಾಡೋದ್ರಿಂದ ಅಲ್ಲಿ ಕೆಲವೊಂದು ವಿಷದ ಕಾರ್ಯ ಅಂಶಗಳು ಇರುತ್ತೆ. ಅಂತ ತಿಂಡಿಗಳನ್ನ ನಾವು ತಿಂದ್ರೆ ನಮ್ಮ ಆರೋಗ್ಯ ಕೆಡುತ್ತೆ. ಅದಕ್ಕಾಗಿ ಮಕ್ಕಳಿಗೆ ಆರೋಗ್ಯಕರವಾಗಿ ತಿಂಡಿ ಮಾಡ್ಕೊಡ್ಬೇಕಂದ್ರೆ ಇದು ಬೆಣ್ಣೆ ಮುರುಕು ಚೆನ್ನಾಗಿರುತ್ತೆ, ಮಾಡ್ಬೋದು ನೀವು. ಮನೆಯಲ್ಲೇ ಇಟ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ, ಯಾವ ಬೇಕರಿಗಳು ಸಿಗಲ್ಲ ಅಷ್ಟು ರುಚಿಕರವಾಗಿರುತ್ತೆ, ತಿಂಗಳಂಗಟ್ಲೆ ಇಟ್ಟರು ಕೆಡಲ್ಲ. ಈ ನಾವು ಅಳತೆನ ನೀವು ಹೆಚ್ಚಿಗೆ ಬೇಕು ಅಂದ್ರೆ 4 ಕಪ್ ಅಕ್ಕಿ ಹಿಟ್ಟು ತಗೊಳ್ಳಿ, 1 ಕಪ್ಪು ಉರುಗಡಲೆ ಹಿಟ್ಟು ತಗೊಳ್ಳಿ, ಕಲಸಿ ಮಾಡಿ ತಿಂಡಿ, ಮಕ್ಕಳನ್ನ ಆರೋಗ್ಯ ಕಾಪಾಡಿ. ಇದು ಒಂದು ಆಯ್ತು ಸೋತ್ರಗಳೇ. ಇನ್ನೊಂದಿದೆ ಏನಂದ್ರೆ, ಬೆಳಿಗ್ಗೆ ತಿಂಡಿ ಏನ್ ಮಾಡ್ಬೇಕು, ಮಕ್ಕಳಿಗೆ ತಿಂಡಿ ಏನ್ ಕೊಡ್ಬೇಕು. ಈಗ ಏನ್ ಮಾಡ್ತಾವೆ ಅಂದ್ರೆ, ಮಕ್ಕಳು ವೆರೈಟಿ ವೆರೈಟಿ ತಿಂಡಿ ಕೇಳ್ತಾವೆ. ಇವತ್ ಮಾಡಿದ ಚಿತ್ರಾನ್ನ ಮಾಡಿದ್, ನಾಳೆ ನೀವು ಚಿತ್ರಾನ್ನ ಮಾಡಿ, ಹೋಗಮ್ಮ ತಿನ್ನಲ್ಲ ಇನ್ನೇದ್ ಕೊಟ್ಟಿದ್ಯಾ ಕೊಡಲ್ಲ ಹೋಗೋ ಅಂತಾರೆ, ತಿನ್ನಲ್ಲ ಅಂತಾರೆ. ಅದಕ್ಕೆ ಏನ್ ಮಾಡಿ ಅಂದ್ರೆ, ಸಡನ್ ಆಗಿ ನಿಮಗೆ ಸಿಗುವಂತವು ಮನೆಯಲ್ಲಿ ಯಾವ ಹಿಟ್ಟಿರುತ್ತೆ ನೋಡಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೋಂಡಾ ಹಿಟ್ಟು, ಇಂಥವ್ ಹಿಟ್ಟುಗಳಿದ್ರೆ ಅವು ಕೆಟ್ಟು ಹೋಗೋಕ್ಕಿಂತ ಮುಂಚೆನೆ ನಾವು ಯೂಸ್ ಮಾಡ್ಬೇಕು ಅಂದ್ರೆ, ಅದನ್ನ 3 ಹಿಟ್ಟನ್ನ ಅಕ್ಕಿ ಹಿಟ್ಟು ತಗೊಳ್ಳಿ, ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ತಗೊಳ್ಳಿ, ಸ್ವಲ್ಪ ಬೋಂಡದ ಹಿಟ್ಟು ತಗೊಳ್ಳಿ, ಚೆನ್ನಾಗಿ ಕಲಸಿ, ಕಲಸಾದ್ಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗಿನ ಪೌಡ್ರ್ ಹಾಕಿ, ಅದಕ್ಕೆ ಬಿಸ್ತೀರ ಹಾಕೋದೇನು ಬೇಡ, ಹಾಗೇನೆ ಅದನ್ನ ಕಲಸಿ ಹಂಚ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ರೊಟ್ಟಿ ತರ ತಟ್ಟಿ ಹಚ್ಚಿಗೆ ಹಾಕ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಒಂದ್ ಸ್ವಲ್ಪ ನೀರಾಗಿ ಕಲಸ್ಕೊಂಡು ಹಂಚಿನ ಮೇಲೆ ಬಳಿತಾರೆ. ನಿಮಗೆ ಯಾವುದು ನಿಮ್ಗೆ ಉಪಯೋಗ ಆಗುತ್ತೆ, ಯಾವ್ದು ನಿಮಗೆ ಬರುತ್ತೆ, ಹಂಚಿನಲ್ಲಾರಾದ್ರೂ ಹಾಕೊಂಡು ತಟ್ಟಿ, ಬಟ್ಟೆ ಮೇಲೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಟಿ ಮತ್ತೆ ನಾವು ಕೈಲಿ ತೆಗೆದು ಹಾಕೋದ್ಕಿನ್ನ ಒಂದು ಕಾಟನ್ ಬಟ್ಟೆ ತಗೊಳ್ಳಿ. ಕಾಟನ್ ಬಟ್ಟೆ ತಗೊಂಡು ಅದು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನ ತಗೊಂಡು ನೀರಲ್ಲಿ ಅದನ್ನ ನೆನೆಸಿ ತೆಗೆದು ಆ ಬಟ್ಟೆ ಮೇಲೆ ಹಿಟ್ಟಾಕಿ ಚೆನ್ನಾಗಿ ತೆಳ್ಳಗೆ ತಟ್ಟಿ ಬಟ್ಟೆ ಸಮೇತ ಎತ್ತಿಬಿಟ್ಟು ನೀವು ಹಂಚಿನ ಮೇಲೆ ಹಾಕಿ, ಸ್ವಲ್ಪ ಹೊತ್ತು ಬಿಟ್ರೆ ಆ ಬಟ್ಟೆ ಎಳರಿಯ ಬಟ್ಟೆ ತಂತಾನೆ ಬರುತ್ತೆ. ಹಾಗಾಗಿ ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ಅಷ್ಟು ತೆಳ್ಳಗೆ ರೊಟ್ಟಿನ ಮಾಡ್ಕೋಬಹುದು, ಮಕ್ಳಿಗೆ ಇಷ್ಟವಾಗುತ್ತೆ. ವಾರಕ್ಕೆ ಒಂದ್ಸತಿ ಹಿಂಗೆ ಮಾಡ್ಕೊಟ್ರೆ ಮಕ್ಳು ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಳು ಖುಷಿಯಾಗಿ ತಿಂತಾರೆ. ಇದಕ್ಕೆ ಚಟ್ನಿ ಬೇಕಾದ್ರೆ ಚಟ್ನಿ ಕೊಡಿ, ಇಲ್ಲ ಪಲ್ಯ ಯಾವ್ದಾರ ಮನೆಯಲ್ಲಿ ಇದ್ರೆ ಪಲ್ಯ ಕೊಡಿ, ಇಲ್ಲ ಚಟ್ನಿ ಪೌಡರ್ ಇದ್ರೆ ಚಟ್ನಿ ಪೌಡರ್ ಕೊಡಿ. ಯಾವುದು ಸಿಗಿಲ್ವೋ ಕೊಡಿ ಮೊಸರು. ಮೊಸರಲ್ಲಿ ಸ್ವಲ್ಪ ಎದ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ. ಕೇಳಿದ್ರೆ ಇದನ್ನ ಮಾಡ್ತೀರಂತ ಅನ್ಕೊಂಡಿದ್ದೀನಿ. ನೀವು ಮಾಡಿಬಿಟ್ಟು ನಮಗೆ ತಿಳಿಸಿ ಹೇಗಾಗಿದೆ ಅಂತ. ಇಂಥ ಅನೇಕ ವಿಷಯಗಳನ್ನ ನೀವು ಪದೇ ಪದೇ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸಣ್ಣ ಸಣ್ಣ ವಿಷಯಗಳು ಅಂದ್ರೆ ಮನೆಯಲ್ಲೇ ಇರತಕ್ಕಂಥ ವಸ್ತುಗಳನ್ನು ತಗೊಂಡು ಸುರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ತಿಂಡಿಗಳನ್ನ ಮಾಡೋವಂಥದನ್ನ ನಾನು ನಿಮಗೆ ಅವಾಗವಾಗ ಹೇಳ್ಕೊಡ್ತಾ ಇರ್ತೀನಿ. ನೀವು ಆರಾಮಾಗಿ ಮಾಡ್ಬೋದು. ಎಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಜಿನಮೋಟೋ ಅಂತೆ ಅದಂತೆ ಇದಂತೆ ರುಚಿ ಪೌಡರ್ ಅಂತೆ ಅವೆಲ್ಲ ಬೇಡ. ನಮಗೆ ಮನೇಲಿ ಏನು ಸಿಗುತ್ತೋ ಅದನ್ನೇ ಮಾಡಬಹುದು. ಮಾಡ್ತಿರಲ್ವಾ? ಓಕೆ, ನಮಸ್ತೆ.
1: ಇದುವರೆಗೂ ಕೇಳಿದರಲ್ಲವೇ ಶ್ರೀಮತಿ ಸುಭಾಷಿಣಿ ಅವರು ರುಚಿಕರವಾದಂತಹ ಬೆಣ್ಣೆ ಮುರುಕು ಯಾವ ರೀತಿ ತಯಾರಿಸುವುದರ ಬಗ್ಗೆ, ಮತ್ತೆ ಮಸಾಲೆ ರೊಟ್ಟಿ ಬಗ್ಗೆ ಯಾವ ರೀತಿ ತಯಾರಿಸುವುದು, ಅದರ ಉಪಯೋಗಗಳೇನು ಅಂತ, ಮತ್ತೆ ಗೋಬಿ ಪ್ಯಾನ್ ಆಗಿರೋದ್ರ ಬಗ್ಗೆ ಕೂಡ ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ಅರ್ಥಪೂರ್ಣವಾಗಿ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್. ಮತ್ತೊಂದು ಸಂಚಿಕೆಯಲ್ಲಿ, ಮುಂದೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ರಚನೆ 90.4 MHz FM ನಲ್ಲಿ.

0: 420.
1: ఈ నెల ఈ జలా

0: ನಮ್ಮಗಳಿ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮ ನಮ್ಮ ದೇಶದ ಬೆನ್ನೆಲುಬಾದಂತಹ ನಮ್ಮ ರೈತರಿಗಾಗಿ ರಾಗಿ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಸ್ತುತ ಸಸ್ಯ ಸಂರಕ್ಷಣೆಯ ಕ್ರಮಗಳ ಕುರಿತು ಸಲಹೆ ಮತ್ತು ಸೂಚನೆ ಕಾರ್ಯಕ್ರಮ ನೀಡಲು ಹಾಜರಿದ್ದಾರೆ ಡಾಕ್ಟರ್ ಸ್ವಾತಿ ಬಿ, ಸಸ್ಯ ಸಂರಕ್ಷಣಾ ವಿಜ್ಞಾನಿ, ಕೆವಿಕೆ ವಿಸ್ತರಣಾ ಶಿಕ್ಷಣ ಘಟಕ ಕೋಲಾರ ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್.
0: ಅದೇ ರೀತಿಯಾಗಿ ಈ ದಿನದ ನಮ್ಮ ರೇಡಿಯೋ ಕೇಂದ್ರಕ್ಕೆ ಕೋಲಾರದಿಂದ ಶ್ರೀಮತಿ ಸುಷ್ಮಿತಾ ಅವರು ಹಾಜರಿದ್ದಾರೆ. ಇವರಿಗೂ ಸಹ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ.
0: ತುಂಬಾ ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ ಮೇಡಮ್ ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ನಾನು ಡಾಕ್ಟರ್ ಸ್ವಾತಿ ಬಿ ಅಂತ, ಸಸ್ಯ ಸಂರಕ್ಷಣಾ ವಿಜ್ಞಾನಿ, ವಿಸ್ತರಣಾ ಶಿಕ್ಷಣ ಘಟಕ ಕೋಲಾರ. ಸೊ ಅದಕ್ಕಿಂತ ಮುಂಚೆ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಚಿಕ್ಕಬಳ್ಳಾಪುರ ಇದರಲ್ಲಿ ವರ್ಕ್ ಮಾಡುತ್ತಿದ್ದೆ.
0: ಹಾಗೆ ಈ ಕಾರ್ಯಕ್ರಮವನ್ನ ಸಂದರ್ಶಿಸುವವರು ಶ್ರೀಮತಿ ಸುಷ್ಮಿತಾ ಅವರಿಂದ ಕೇಳಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ ಅಂತ, ಕೋಲಾರಿಂದ ಮಾತಾಡ್ತಿದ್ದೀನಿ. ಈ ದಿನದ ಕಾರ್ಯಕ್ರಮ ಏನು ಅಂದ್ರೆ, ಪ್ರಸ್ತುತ ರಾಗಿ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಮ್ಮ ಡಾಕ್ಟರ್ ಅಂದ್ರೆ ಕೃಷಿ ವಿಜ್ಞಾನಿಗಳಾದ ಸ್ವಾತಿಯವರ ಜೊತೆಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ.
3: ನಮಸ್ತೆ ಮೇಡಮ್.
2: ಮೇಡಮ್, ಈಗ ಪ್ರಸ್ತುತ ರಾಗಿ ಬೆಳೆಯಲ್ಲಿ ನಾವು ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು?
1: ನಮಸ್ತೆ ಮೇಡಮ್. ಇವಾಗ ಪ್ರಸ್ತುತ ನಾವೇನು ಫೀಲ್ಡ್ಸ್ ಎಲ್ಲ ನೋಡಿದಾಗ ಸಾಕಷ್ಟು ರಾಗಿಯನ್ನ ಬಿತ್ತನೆ ಮಾಡಿದ್ದಾರೆ, ಮತ್ತು ರಾಗಿಯು 50% ತೆನೆ, ಅಂದ್ರೆ 50% ಶೇಕಡ 50% ತೆನೆ ಹಂತದಲ್ಲಿದೆ. ಹಾಗಾಗಿ ರೈತರು ಇವಾಗ ಮಳೆ ಆಗ್ತಿದೆ, ಕಂಟಿನ್ಯೂಸ್ ಆಗಿ 2 ದಿನಗಳಿಂದ ಮಳೆ ಆಗ್ತಿರೋದ್ರಿಂದ ಇವಾಗ ಬೆಂಕಿ ರೋಗ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಬೆಂಕಿ ರೋಗ ಎಲೆ ಮೇಲೆ ಕಾಣಬಹುದು, ಅದೇ ರೀತಿ ಕುತ್ತಿಗೆ ಬೆಂಕಿ ರೋಗ ಅಂತ ಕರಿತೀವಿ, ಅದೇ ರೀತಿ ರೋಗದ ಲಕ್ಷಣಗಳು ಏನು ಇಳುಕು ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇದರಿಂದ ನಮಗೆ ಇಳುವರಿಯಲ್ಲಿ ಕುಂಠಿತ ಆಗುವಂತದ್ದು ಕಂಡು ಬರಬಹುದು. ಹಂಗಾಗಿ ಇದಕ್ಕೆ ನಾವು ಏನು ಪ್ರಸ್ತುತ 50% ತೆನೆ ಹಂತದಲ್ಲಿರೋದ್ರಿಂದ ರೈತರು ಆದಷ್ಟು ರಾಸಾಯನಿಕವಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಸಾಫ್ ಅಂತ ಬರುತ್ತೆ, ಕಾರ್ಬಾಂಡೈಸಿಯಂ ಅಂಡ್ ಮ್ಯಾಂಕೋಸಿಬ್ ಅಂತೇಳಿ, ಅದನ್ನ 2 ಗ್ರಾಂ 1 ಲೀಟರ್ನಲ್ಲಿ ಮಿಶ್ರಣ ಮಾಡಿಬಿಟ್ಟು ಅದನ್ನ ರೈತರು ಸಿಂಪರಣೆ ಮಾಡುವಂತದ್ದು ಅವಶ್ಯಕತೆ ಇದೆ. ಅದಲ್ಲದೆ ನಿಮ್ಗೆ ಏನಾದ್ರೂ ಜೈವಿಕ ಪರಿಕರಗಳು ಏನಾದ್ರೂ ಸಿಂಪರಣೆ ಮಾಡಬೇಕು ಅನ್ನುವಂತಹ ಆಸಕ್ತಿ ಇದ್ದಂತಹ ರೈತರು, ನಮ್ಗೆ ಸುಡೋಮೋನಸ್ ಫ್ಲೋರೋಸೆನ್ಸ್ ಅಂತ ಒಂದು ರೋಗ ನಿಯಂತ್ರಕ ಇದೆ, ಅದನ್ನ ನಾವು 10 ಗ್ರಾಂ 1 ಲೀಟರ್ ಮಿಶ್ರಣ ಮಾಡಿಬಿಟ್ಟು ಸಿಂಪರಣೆ ಮಾಡೋದು ಉತ್ತಮ. ಇದರಿಂದ ನಮಗೆ ಉತ್ತಮವಾದಂತಹ ರೋಗ ಹತೋಟಿ ಮಾಡಿಕೊಂಡು ನಾವು ಇಳುವರಿಯನ್ನು ಕೂಡ ಹೆಚ್ಚಳ ಮಾಡ್ಕೋಬಹುದು, ಅಂಡ್ ಆರೋಗ್ಯವಾದಂತಹ ರಾಸಾಯನಿಕ ಮುಕ್ತ ಉತ್ಪನ್ನ ಕೂಡ ನಾವು ಪಡೆದುಕೋಬಹುದು.
2: ಮತ್ತೆ ಈಗ ನೀವು ಹೇಳಿದ್ರಿ ಅಲ್ವಾ, ಸಾಪ್ ಮುಖಾಂತರ ಏನು ಈಗ 50% ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಸಿಂಪರಣೆ ಮಾಡ್ಬೇಕಾಗತ್ತೆ ಅಂತ, ಸಾಪ್ ಎಲ್ಲಿ ಲಭ್ಯ ಇರುತ್ತೆ?
1: ಮ್ಯಾಮ್, ಸಾಫ್ ಅನ್ನೋಂತ ಕೆಮಿಕಲ್ಸ್ ಕಾಮನ್ ಆಗಿ ಮಾಮೂಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುವಂತದ್ದು ಇದೆ. ಅದಲ್ಲದೆ ನಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ನಮಗೆ ಸಬ್ಸಿಡಿ ರೇಟ್ ಅಲ್ಲಿ ಕೂಡ ನಮಗೆ ರೈತರಿಗೆ ಅಂತಾನೆ ಕೃಷಿ ಬೆಳೆಗಳಿಗೆ ಏನು ಬೇಕಾಗುತ್ತೆ ರಾಸಾಯನಿಕಗಳು ಕೂಡ ನಮ್ಗೆ ಅಲ್ಲೇ ಸಿಗ್ಬಹುದು. ಸಾಫ್ ಆಗಿರ್ಬೋದು, ಟ್ರೈಕೋಡರ್ಮಾ ಆಗಿರ್ಬೋದು, ಇವನ್ ಟ್ರೈಕೋಡರ್ಮಾ ಸುಡೋಮನಸ್ ಅನ್ನೋಂಥದ್ದು ಇದು ಕೂಡ ಅಷ್ಟೇ, ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಇವುಗಳ ಮತ್ತೆ ತೋಟಗಾರಿಕೆ ಇಲಾಖೆಗಳಲ್ಲಿ ಕೃಷಿ ಇಲಾಖೆಗಳಲ್ಲಿ ಎಲ್ಲ ಕಡೆ ಲಭ್ಯವಿರೋದ್ರಿಂದ ರೈತರು ಇದನ್ನು ಏನಂತಾರೆ ಪರ್ಚೇಸ್ ಮಾಡಿ ಇದನ್ನ ರೈತರು ಸಿಂಪರಣೆ ಮಾಡಬಹುದು.
2: ಮೇಡಮ್, ಅಂದ್ರೆ ಇದು ನಾವು ಏನ್ ಹೇಳ್ತೀವಿ, ಪ್ರಸ್ತುತ 50% ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಅಂದ್ರೆ ಇದನ್ನ ಫಾಲೋ ಮಾಡಬಹುದು. ಈಗ ಇನ್ನೇನು ಆಲ್ರೆಡಿ ನಾವು ಮುಂಗಾರು ಹಂತದಲ್ಲಿದ್ದೀವಿ, ಮುಕ್ತಾಯ ಆಗ್ತಿದೆ, ಈಗ ಹಿಂಗಾರು ಇನ್ನೇನು ಕಾಲಿಡ್ತಿದೀವಿ ಹಿಂಗಾರಿಗೆ, ಇಂಥ ಸಮಯದಲ್ಲಿ ಯಾವ್ದೋ ಯಾವ ತಳಿನ ಅಂದ್ರೆ ರಾಗಿ ಅಂತ ಬಂದಾಗ ಯಾವ ತಳಿನ ನಾವು ಬಳಸ್ಬೋದು?
1: ಸೊ ರಾಗಿಯನ್ನು ಕೆಲವೊಬ್ಬರು ತಡವಾಗಿ ಅಂದ್ರೆ ಹಿಂಗಾರಿಗೆ ತುಂಬಾ ಜನ ರೈತರು ಬಿತ್ತನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅಂತ ಟೈಮಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ತಳಿಗಳಾದಂತಹ KMR 316 ಅಂತ ಬರುತ್ತೆ, ಅದೇ ರೀತಿ KMR 630 ಅಂತ ಹೇಳ್ಬಿಟ್ಟು ಎರಡು ತಳಿಗಳನ್ನ ನಾವು ಅಲ್ಪಾವಧಿ ತಳಿಗಳಂತ ಕರಿತೀವಿ, ಇವುಗಳನ್ನ ನಾವು ರೆಕಮೆಂಡ್ ಮಾಡಬಹುದು. ಇದರ ಅಲ್ಪಾವಧಿ ತಳಿಗಳೇನಪ್ಪಾ ಅಂದ್ರೆ 3 ತಿಂಗಳಲ್ಲಿ ಇದರ ಏನಂತಾರೆ ಕ್ರಾಪ್ ಕಂಪ್ಲೀಷನ್ ಅಂದ್ರೆ ಬೆಳೆಯ ಹಂತ ಆಗಿರುತ್ತೆ, 3 ತಿಂಗಳ ಅವಧಿ ತಗೊಳುತ್ತೆ. ಸೊ ಇದು ಪ್ರಮುಖವಾಗಿ KMR 316 ಮತ್ತೆ 630 ಅಂತ ಏನ್ ಕರಿತೀವಿ, ಇವೆರಡು ಬೆಂಕಿ ರೋಗ ನಿರೋಧಕ ತಳಿಗಳಾಗಿರುತ್ತೆ. ಮಳೆ ಹೆಚ್ಚಾದ್ರೂ ಕೂಡ ಈ ಬೆಂಕಿ ರೋಗ ಬಂದ್ರೂ ಕೂಡ ತಡ್ಕೊಂಡು ಬೆಳೆಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಅದಲ್ಲದೆ ಈ KMR 316 ಅನ್ನೋದು 20-22 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿಯನ್ನು ಕೊಡುವಂತಹ ತಳಿಯಾಗಿರುತ್ತೆ. ಅದೇ ರೀತಿ KMR 630 ಅದು ಆವರೇಜ್ ಆಗಿ ಸರಾಸರಿಯಾಗಿ 18-20 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿಯನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಅದಲ್ಲದೆ ಇವೇನಪ್ಪ ಅಂದ್ರೆ ಲಾಡ್ಜಿಂಗ್ ರೆಸಿಸ್ಟೆನ್ಸ್, ಇವಾಗ ಜಾಸ್ತಿ ಮಳೆ ಬಂದು ಬೀಳುವಂತಹ ಅದನ್ನು ತಡ್ಕೊಳ್ಳುವಂತಹ ಗುಣ ಕೂಡ ಈ KMR 630 ಆಗಿರ್ಬೋದು ಅಥವಾ ಅಲ್ಪಾವಧಿ ತಳಿಗಳಿಗೆ ಇರುತ್ತೆ.
2: ಅದೇ ತರ ಮೇಡಮ್, ನಾವು ಈಗ ಏನು ರಾಗಿಯಲ್ಲಿ ಮಾಮೂಲಿಯಾಗಾದ್ರೆ ಬೀಜೋಪಚಾರ ಅಂತ ಮಾಡ್ತೀವಿ, ಸಹಜವಾಗಿ ಎಲ್ಲಾ ರೈತರು ಏನ್ ಅನ್ಕೊಂತಾರೆ, ರಾಗಿ ಬರೀ ಮುಂಗಾರಿನಲ್ಲಿ ಮಾತ್ರ ಬೆಳೆಯೋದು ಅಂತ. ನೀವ್ ಹೇಳ್ದಂಗೆ ಈಗ ಹಿಂಗಾರಲ್ಲೂ ಕೂಡ ಬೆಳಿಬಹುದು, ಅದಕ್ಕೆ ಸಪರೇಟ್ ತಳಿ ಇದೆ ಅಂತಾನು ಗೊತ್ತಾಯ್ತು. ಇದ್ರಲ್ಲಿ ಅಂದ್ರೆ ಹಿಂಗಾರು ರಾಗಿಯಲ್ಲಿ ಬೀಜೋಪಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು?
1: ಇವಾಗ ನೋಡಿ, ಬೀಜೋಪಚಾರ ಅನ್ನೋಂಥದ್ದು ಎಲ್ಲಾ ಬೆಳೆಗಳಲ್ಲೂ ತುಂಬಾ ಇಂಪಾರ್ಟೆಂಟ್. ಇದೊಂಥರ ವ್ಯಾಕ್ಸಿನ್ ತರಾನೇ ಕೆಲಸ ಮಾಡುತ್ತೆ. ಸೊ ಸ್ಪೆಷಲಿ ಬೀಜೋಪಚಾರ ರಾಗಿಯಲ್ಲಿ ಯಾವ್ಯಾವ್ದಕ್ಕಪ್ಪ ಮಾಡಬಹುದು ಅಂತಂದ್ರೆ, ರಾಗಿಯಲ್ಲಿ ಬೀಜೋಪಚಾರ ಮಾಡ್ಲಿಕ್ಕೆ ನಮಗೆ ಒಂದು ರೋಗ ತಡೆಯಲಿಕ್ಕೆ ಒಂದು ಬೀಜೋಪಚಾರ ಮಾಡಬಹುದು, ಅಥವಾ ಬೀಜದಿಂದ ಬರುವಂತ ರೋಗ, ಇದೇನು ಬೆಂಕಿ ರೋಗ ಅಂತ ಏನ್ ಹೇಳ್ತೀವಿ, ಅದು ಬೀಜದಿಂದ ಬರುತ್ತೆ, ಮಣ್ಣಿನಿಂದನೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇಂಥ ರೋಗವನ್ನು ತಡೀಲಿಕ್ಕೆ ಒಂದು ಬೀಜೋಪಚಾರ ಮಾಡಬಹುದು. ಅಲ್ಲದೆ ನಮಗೆ ಇನ್ನೊಂದೇನಪ್ಪ ಅಂದ್ರೆ, ಕೆಲವೊಂದು ಸಾರಜನಕ ಫಿಕ್ಸಿಂಗ್ ಮಾಡುವಂಥದ್ದು, ಅಂದ್ರೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಗಿಡಕ್ಕೆ ಒದಗಿಸಿರುವಂತಹ ಜೀವಾಣುಗಳಿಂದ ಕೂಡ ಬೀಜೋಪಚಾರ ಮಾಡಿ ನಾವು ನೈಟ್ರೋಜನ್, ಸಾರಜನಕದ ಕೊರತೆಯನ್ನು ಫರ್ಟಿಲೈಸರ್ ಅಲ್ಲದೆ ಈ ಜೀವಾಣುಗಳಿಂದ ನಾವು ಪೂರೈಸಬಹುದು. ಸೊ ಮೊದಲಿಗೆ ಹೇಳೋದಾದ್ರೆ, ಬೆಂಕಿ ರೋಗವನ್ನು ತಡೀಲಿಕ್ಕೆ ಏನಾದರೂ ಬೀಜೋಪಚಾರ ಮಾಡ್ಬೇಕಪ್ಪ ಅಂದ್ರೆ, ಇದಕ್ಕೆ ನಾವು ಏನಂತೀವಿ, ಸಾಫ್ ಅಂತ ಏನ್ ಕರಿತೀವಿ, ಅದನ್ನ ನಾವು 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಅದನ್ನ ಬಿತ್ತನೆ ಮಾಡಬಹುದು. ಅಥವಾ ನಮಗೆ ಬೆಸ್ಟ್ ಸಾರಜನಕವನ್ನ ಹೀರಿಕೊಂಡು, ನಮಗೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಗಿಡಕ್ಕೆ ಒದಗಿಸುವಂತಹ ಜೀವಾಣುಪ್ಪ ಯಾವ್ದಂದ್ರೆ ಅಜೋಸ್ಪಿರಲಮ್ ಅಂತ ಏನ್ ಕರಿತೀವಿ, 1 ಎಕರೆ ಬೀಜಕ್ಕೆ ಮಿಶ್ರಣ ಮಾಡಿಬಿಟ್ಟು ಬೀಜೋಪಚಾರ ಮಾಡಿ ಚೆಲ್ಲೋದು ಅಥವಾ ನಾಟಿ ಮಾಡೋದ್ರಿಂದ ನಮಗೆ ಸಾರಜನಕದ ಕೊರತೆಯನ್ನು ಕೂಡ ನೀಗಿಸಬಹುದು.
2: ಮೇಡಮ್, ಮತ್ತೆ ಅದೇ ರೀತಿ ಈಗ ಹಿಂಗಾರು ರಾಗಿ ಬಗ್ಗೆ ಎಲ್ಲರಿಗೂ ಅರಿವಿರುತ್ತೆ, ಮತ್ತೆ ಏನೆಲ್ಲ ಅನುಸರಿಸಿಕೊಂಡು ಬಂದಿರ್ತಾರೋ ಅದೇ ಪದ್ಧತಿಗಳನ್ನ ಬಳಸ್ತಿರ್ತಾರೆ. ಈಗ ಅದೇ ರೀತಿ ಹಿಂಗಾರು ರಾಗಿ ಅಂತ ಬರೋದಾದ್ರೆ, ಅದಕ್ಕೆ ಏನು ಸಪರೇಟ್ ಸೀಡ್ ರೇಟ್ ಫಾಲೋ ಮಾಡ್ಬೇಕಾಗತ್ತಾ, ಅಥವಾ ನಾವು ಬೇರೆ ರೀತಿ ಗೊಬ್ಬರಗಳಾಗಿ ಅದ್ರಲ್ಲಿ ಏನಾದ್ರೂ ಏರುಪೇರು ಆತರ ಏನಾದ್ರೂ ಇರುತ್ತಾ?
1: ಇಲ್ಲ, ಆತರ ಏನಿಲ್ಲ. ಇವಾಗ ನೋಡಿ, ಸೀಡ್ ರೇಟ್ ಕಾಮನ್ ಆಗಿ ರೈತರು ಎಲ್ಲರೂ ರಾಗಿಯನ್ನ ಚೆಲ್ಲುವಂತದ್ದ ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ. ಹಾಗ ಅದಲ್ಲದೆ ನಮಗೆ ಬೆಸ್ಟ್ ಯಾವ್ದಪ್ಪ ಅಂದ್ರೆ, ಸಾಲು ಬಿತ್ತನೆ ಅಂತ ಹೇಳ್ತೀವಿ, ಅಥವಾ ಗುಡಿ ಪದ್ಧತಿ ಅಂತ ಹೇಳ್ತೀವಿ, ಅಥವಾ ಏನು ಮಡಿ, ಸಸಿ ಮಡಿ ತಯಾರು ಮಾಡಿ ಏನಾದ್ರೂ ನಾಟಿ ಮಾಡೋದು, ಇವೆಲ್ಲಾನು ಒಳ್ಳೆ ಉತ್ತಮ ಕ್ರಮಗಳು. ಇದರಿಂದ ನಮ್ಗೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಸಾಲು ಬಿತ್ತನೆ ಮಾಡ್ಬೇಕಪ್ಪ ಅಂದ್ರೆ, ಅದಕ್ಕೆ ಏನಿಲ್ಲ ಅಂದ್ರೂ 1-5 ಕೆಜಿ ರಾಗಿ ಬಿತ್ತನೆ ಬೀಜ ಬೇಕಾಗುತ್ತದೆ. ಅದೇ ರೀತಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ 1 ಕೆಜಿ ಸಾಕು, ಈ ನಾಟಿ ಪದ್ಧತಿಯಲ್ಲಿ 1 ಕೆಜಿ ಬೀಜ ಸಾಕಾಗುತ್ತೆ. ಅದಲ್ಲದೆ ರಸಗೊಬ್ಬರಗಳನ್ನ ನೋಡೋದಾದ್ರೆ, ನಾವು ಆದಷ್ಟು ರಸಗೊಬ್ಬರಗಳಲ್ಲಿ ಕಾಮನ್ ಆಗಿ ಯೂರಿಯಾ, DAP ಇವನ್ನೆಲ್ಲ ಹಾಕ್ತಿರ್ತೀವಿ. ಅದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ್ನು ಅದರಲ್ಲೂ ಟ್ರೈಕೋಡರ್ಮ ಸುಡೋಮೊನಸ್ ಅಂತಹ ಜೈವಿಕ ಜೀವಾಣುಗಳಿಂದ, ಜೈವಿಕ ರೋಗನಾಶಕಗಳಿಂದ ಮಿಶ್ರಣ ಮಾಡಿ ಅಂದ್ರೆ ಪುಷ್ಟೀಕರಿಸಿ ನಾವು ಕೊಟ್ಟಿಗೆ ಗೊಬ್ಬರನ್ನ ತೋಟಕ್ಕೆ ಚೆಲ್ಲಿ ಬೆಳೆಯೋದು ಆಗಿರ್ಬೋದು. 1 ಎಕರೆಗೆ 1 ಟನ್ ಕೊಟ್ಟಿಗೆ ಗೊಬ್ಬರ, DAP 1 25 ಕೆಜಿ ಬ್ಯಾಗು, ಯೂರಿಯಾ 1 25 ಕೆಜಿ ಬ್ಯಾಗು ಇವನ್ನ ಹಾಕೋದು. ಇದರ ಜೊತೆಗೆ ಒಂದು ತುಂಬಾ ಮುಖ್ಯವಾದ ಅಂಶವನ್ನು ನಾವು ರೈತರು ಗಮನಿಸಬೇಕಾಗಿರುತ್ತೆ, ಇದರಲ್ಲಿ ಜಿಂಕ್ ಅಂತ ಏನ್ ಕರಿತೀವಿ, ಈ ಜಿಂಕ್ ನ 1-4 ಕೆಜಿ 1 ಎಕರೆಗೆ ಮಿಶ್ರಣ ಮಾಡಿ ಬೇಸಲ್ ಅಪ್ಲಿಕೇಶನ್ ಅಂದ್ರೆ ರಾಗಿ ಬಿತ್ತನೆ ಮಾಡ್ಬೇಕಾದ್ರೆ ಮಣ್ಣಿಗೆ ಚೆಲ್ಲುವುದು ತುಂಬಾ ಉತ್ತಮ. ಯಾಕೆಂದ್ರೆ ಈ ಜಿಂಕ್ ಕೊರತೆಯಿಂದ ನಮ್ಗೆ ಯಾವ ತರ ಲಕ್ಷಣಗಳು ಕಾಣಬಹುದು ಅಂದ್ರೆ, ಎಲೆಗಳು ಒಂದು ನಾಟಿ ಮಾಡಿದ ಮೇಲೆ ಹಳದಿ ಬಣ್ಣಕ್ಕೆ ಗುಂಪು ಗುಂಪಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಿರುತ್ತೆ. ಹಳದಿ ಬಣ್ಣದ ಎಲೆಗಳಲ್ಲಿ ಮಧ್ಯದಲ್ಲಿ ನಾವು ಗಮನಿಸಿದಾಗ ಬಿಳಿಯಾದಂತಹ ಗೆರೆಗಳನ್ನು ಕಾಣಬಹುದು. ಇದು ಜಿಂಕ್ ಡಿಫಿಷಿಯನ್ಸಿ ತುಂಬಾ ಕಂಡು ಬರ್ತಾ ಇದೆ. ಹಾಗಾಗಿ ಜಿಂಕ್ ಅನ್ನ 4 ಕೆಜಿ 1 ಎಕರೆಗೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿಗೆ ಸೇರಿಸೋದು ತುಂಬಾ ಉತ್ತಮ. ಅದಲ್ಲದೆ ಒಂದು 50% ತೆನೆ ಬಿಟ್ಟಾಗ ನಮ್ಗೆ ಒಳ್ಳೆ ಏನದು ಬೀಜದ ಇಳುವರಿ ಅಥವಾ ಬೀಜದ ತೂಕ ಅಥವಾ ತೆನೆ ಚೆನ್ನಾಗಿ ಬರ್ಬೇಕಪ್ಪ ಅಂದ್ರೆ, ಕ್ವಾಲಿಟಿ ಅಥವಾ ಕಲರ್ ಚೆನ್ನಾಗಿ ಬರಬೇಕು ಅನ್ನೋ ಈ ಗುಣಮಟ್ಟದಾದಂತಹ ಬೀಜನ ತೆಗಿಬೇಕಂದ್ರೆ 0-52-34 ಅಂತ ಬರುತ್ತೆ. ಅದನ್ನ ನಾವು 1 5 ಗ್ರಾಂ 1 ಲೀಟರ್ ಮಿಶ್ರಣ ಮಾಡಿಬಿಟ್ಟು 50% ತೆನೆ ಇದ್ದಾಗ ಹಂತದಲ್ಲಿ ಸಿಂಪಡಣೆ ಮಾಡೋದ್ರಿಂದ ನಮಗೆ ಗುಣಮಟ್ಟವಾದ ತರ ಬೀಜ ಮತ್ತೆ ಇಳುವರಿ ಕೂಡ ಹೆಚ್ಚಳನ್ನ ನಾವು ಕಾಣಬಹುದು.
2: ಮತ್ತೆ ಅದೇ ರೀತಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರನ್ನ ಗಮನಿಸೋದಾದ್ರೆ, ಫೀಲ್ಡ್ ಕ್ರಾಪ್ಸ್ ಏನಂತೀವಿ, ಈ ರಾಗಿ, ನವಣೆ ಅಂತೆ, ಮಿಲೆಟ್ಸ್ ಅಂತೆ, ಈ ತರ ನಮ್ ಮರಿತಾನೆ ಇದಾರೆ, ಅಂದ್ರೆ ಮರೆತೆ ಹೋಗಿದ್ದಾರೆ ಎಲ್ಲಾನು. ಏನು ವೆಜಿಟೇಬಲ್ಸ್, ಕಮರ್ಷಿಯಲ್ ಕ್ರಾಪ್ಸ್ ಈ ತರ ತುಂಬಾ ಫೋಕಸ್ ಮಾಡ್ತಿದ್ದಾರೆ. ಇಂಥ ರೈತರಿಗೆ ನೀವು ಏನಾದ್ರೂ ಸಜೆಷನ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಮೇಡಮ್?
1: ನೋಡಿ, ಬರೀ ನಾವು ಏನು ಈ ವೆಜಿಟೇಬಲ್ ಕ್ರಾಪ್ಸ್ ಇವೆಲ್ಲ ಇದೆ ಓಕೆ, ಎಲ್ಲಾ ರೈತ ಬೇಸಾಯ ಅಂದ್ರೆ ಒಂದೇ ಬೆಳೆಗಳನ್ನ ಬೆಳೆಯೋ ಬದಲು ನಮ್ಗೆ ಇವಾಗ ತುಂಬಾ ಡಿಮ್ಯಾಂಡ್. ನಾವೇನು ಬೇರೆ ದೇಶಗಳಿಂದ ನಾವೇನು ಇಂಪೋರ್ಟ್ ಮಾಡ್ಕೋತಾ ಇದೀವಿ, ಅವುಗಳಲ್ಲಿ ನೋಡೋದಾದ್ರೆ ಆಯಿಲ್ ಸೀಡ್ಸ್ ಅಂಡ್ ಪಲ್ಸಸ್ ಅಂತ ಏನ್ ಕರಿತೀವಿ, ಆಯಿಲ್ ಸೀಡ್ಸ್ ಅಂದ್ರೆ ಎಣ್ಣೆ ಕಾಳು ಬೀಜಗಳು, ಅದಲ್ಲದೆ ನಮಗೆ ಏನಂತಾರೆ ತೊಗರಿ ಆಗಿರ್ಬೋದು, ಅವರೆ ಆಗಿರ್ಬೋದು, ಈ ತರ ಇವೆಲ್ಲಾನು ಇಂಪೋರ್ಟ್ ಮಾಡ್ಕೋತಾ ಇದೀವಿ. ಇದರಿಂದ ನಮ್ಗೆ ಏನಂತಾರೆ ದೇಶದ ಆರ್ಥಿಕತೆ ಕೂಡ ತೊಂದರೆ ಆಗಿರೋದ್ರಿಂದ ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಕೃಷಿ ಬೆಳೆಗಳಿಗೆ ಕೂಡ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಮನೆಗೆ ಬೆಳ್ಕೊಳ್ಳೋದಲ್ಲದೆ ನಾವು ಮಾರಾಟಕ್ಕಾಗಿ ಬೆಳಿಬೇಕಾಗಿದೆ. ತುಂಬಾ ಜನ ರೈತರು ಮನೆಗೋಸ್ಕರ ಬೆಳ್ಕೋತಿದ್ದಾರೆ ಕೃಷಿ ಬೆಳೆಗಳನ್ನ, ಅದಲ್ಲದೆ ನಾವು ಮಾರಾಟಕ್ಕೋಸ್ಕರ ತೊಗರಿ ಆಗಿರ್ಬೋದು ಅಥವಾ ಕಡಲೆಕಾಯಿ ಆಗಿರ್ಬೋದು ಅಥವಾ ಸೂರ್ಯಕಾಂತಿ ಬೀಜಗಳು ಇವುಗಳನ್ನೆಲ್ಲ ಬೆಳೆದು ಮಾರಾಟ ಮಾಡೋದು ಕೂಡ ತುಂಬಾ ಉತ್ತಮ.
2: ಮತ್ತೆ ಇನ್ನೊಂದೇನು ಅಂದ್ರೆ ಈಗ ನಮ್ಮ ಕೃಷಿಯಲ್ಲಿ ಮುಖ್ಯ ಭಾಗ ಅಂತಾನೆ ಕರಿಬಹುದು ಅದು ಬೆಳೆ ಪರಿವರ್ತನೆ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ನೀವು ಏನು ಫಾರ್ಮರ್ಸ್ಗೆ ಏನ್ ಹೇಳ್ಬೇಕು ಅನ್ಕೊಂತಿದ್ದೀರಾ?
1: ಸೊ ನಮ್ಮ ರೈತರು ಇತ್ತೀಚಿನ ದಿನಗಳಲ್ಲಿ ಬರೀ ತರಕಾರಿ ಬೆಳೆಗಳನ್ನ ಒಂದೇ ಭೂಮಿಯಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆದು ನಮ್ಮ ಭೂಮಿಯಲ್ಲಿರುವಂತದ್ದು ಏನಂತಾರೆ ಪೋಷಕಾಂಶಗಳನ್ನ ಹೀರ್ಕೊಂಡು ಸ್ವಲ್ಪ ಫಲವತ್ತತೆ ಕುಂಠಿತವಾಗ್ತಿದೆ. ಇವಾಗ ಬರೀ ಇಲ್ಲಿ ಫಾರ್ ಎಕ್ಸಾಂಪಲ್ ಕೋಲಾರ ಜಿಲ್ಲೆ ತಗೊಂಡಾಗ ಬರೀ ಟೊಮೆಟೊ, ಕ್ಯಾಪ್ಸಿಕಮ್, ಹೂ ಬೆಳೆ ಇವೇ ಬೆಳೆದು ಬೆಳೆದು ನಮ್ಮ ಭೂಮಿಯಲ್ಲಿ ಭೂಮಿಯಿಂದ ಬೆಳೆಗಳಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಈ ಎಲ್ಲಾ ತರಕಾರಿ ಬೆಳೆಗಳಾದ ಮೇಲೆ ಒಂದು ದ್ವಿದಳ ಧಾನ್ಯ ಅಥವಾ ದ್ವಿದಳ ಧಾನ್ಯ ಅಂದ್ರೆ ಕ್ರಾಪ್ ರೊಟೇಷನ್ ಬೆಳೆ ಪರಿವರ್ತನೆಗೋಸ್ಕರ ಒಂದು ದ್ವಿದಳ ಧಾನ್ಯ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು ಅಥವಾ ನಮಗೆ ಸಾಕಷ್ಟು ಹಸಿರೆಲೆ ಗೊಬ್ಬರಗಳಿದೆ, ಈ ತರಗಳಿಂದ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮಗೆ ಒಳ್ಳೆ ಇಳುವರಿನೂ ಜಾಸ್ತಿ ಆಗುತ್ತೆ, ಮಣ್ಣಿನ ಆರೋಗ್ಯನೂ ಕಾಪಾಡುತ್ತೆ. ಜೊತೆಗೆ ನಮಗೆ ಕೃಷಿ ಬೆಳೆಗಳಲ್ಲಿ ಸ್ಪೆಷಲಿ ದ್ವಿದಳ ಧಾನ್ಯಗಳಲ್ಲಿ ಕೃಷಿ ಬೆಳೆಗಳನ್ನ ನೀವು ಆಪ್ಟ್ ಮಾಡ್ಕೊಂಡಾಗ ಅದಕ್ಕೆ ತಕ್ಕಂತಹ ಏನಂತಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅಂತ ಇರುತ್ತೆ, ಅದರಿಂದ ನೀವು ಒಂದು ಆದಾಯನೂ ಕೂಡ ಪಡ್ಕೋಬಹುದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
2: ಮೇಡಮ್, ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ನಮ್ಮ ರೈತರು ಏನು ತುಂಬಾ ಕಮರ್ಷಿಯಲ್ ಕ್ರಾಪ್ಸ್ ಗೆ ಓರಿಯೆಂಟ್ ಆಗಿರೋದ್ರಿಂದ ಈ ಮಾಹಿತಿ ಬೇಕೇ ಬೇಕು ಅವರಿಗೆ. ಏನು ಅಂದ್ರೆ ಕಮರ್ಷಿಯಲ್ ಕ್ರಾಪ್ಸ್ ಅಂದ್ರೆ ಅವರು ಏನು ಇನ್ಕಮ್ ಓರಿಯೆಂಟೆಡ್ ಇದಾರೋ ಅದ್ರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆ ಕಾಪಾಡೋದು ಕೂಡ ಅವರ ಜವಾಬ್ದಾರಿ ಆಗಿರ್ಬೇಕು. ಅಂತ ಟೈಮಲ್ಲಿ ಏನು ಇದು ಬೆಳೆ ಪರಿವರ್ತನೆ ಅಂತ ಏನಂತೀವಿ ಅದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮತ್ತೆ ಇನ್ನು ಹೇಳೋದಾದ್ರೆ ನಿಮ್ಗೆ ಈಗ ನಿಮ್ಗೆ ಪರ್ಸನಲ್ ಆಗಿ ಒಂದು ರೈತರಿಗೆ ಅಂತ ಒಂದು ಕಿವಿ ಮಾತು ಅಥವಾ ನುಡಿ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ರೈತರಿಗೆ ಒಂದು ಮಾತು ಹೇಳ್ಬೇಕಂತಂದ್ರೆ ಆದಷ್ಟು ರಸಗೊಬ್ಬರಗಳನ್ನ ಅಥವಾ ರಾಸಾಯನಿಕ ಪರಿಕರಗಳನ್ನ ಕಡಿಮೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಅದರ ಕಾಂಪೊನೆಂಟ್ಸ್ ಏನಿರುತ್ತೆ ಸಮಗ್ರ ಕೃಷಿಯಲ್ಲಿ ಅದರ ಜೈವಿಕ ಆಗಿರ್ಬೋದು, ಯಾಂತ್ರಿಕವಾಗಿ ರೋಗ ಅಥವಾ ಕೀಟ ನಿರ್ವಹಣೆ ಆಗಿರ್ಬೋದು, ಹಲವಾರು ವಿಧಗಳ ಹಸಿರೆ ಗೊಬ್ಬರಗಳನ್ನ ಸೇರಿಸೋದು, ಸಾವಯವ ಯುಕ್ತ ಗೊಬ್ಬರಗಳನ್ನ ಹಾಕುವಂಥದ್ದು, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಎರೆಹುಳು ಗೊಬ್ಬರ ಆಗ್ಲಿ, ಜೈವಿಕಾಂಶಗಳು, ಟ್ರೈಕೋಡರ್ಮ, ಸೂಡೋಮನಸ್ಸು, ಮತ್ತೆ ರಂಜಕ ಏನಂತ ಹೀರ್ಕೊಳ್ಳುವಂತ ರಂಜಕ ಒದಗಿಸುವಂತ ಜೀವಾಣು ಆಗಿರ್ಬೋದು, ಈ ತರ ಸಾರ್ವಜನಿಕ ಒದಗಿಸುವ ಜೀವಾಣುಗಳಾಗಿರ್ಬೋದು, LMC, AMC ಅನೇಕ ಪರಿಕರಗಳಿದೆ. ಈ ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡು ಸ್ಲೋ ಆಗಿ ರಾಸಾಯನಿಕ ಮುಕ್ತ ಆಹಾರವನ್ನು ಬೆಳೀಲಿಕ್ಕೆ ಆದಷ್ಟು ಪ್ರಯತ್ನ ಪಡಬೇಕಂತೇಳಿ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದ್ರೆ ಈಗ ಏನು ಕೆಮಿಕಲ್ ಇಯರ ರಾಸಾಯನಿಕ ಯುಗ ಅಂತಾನೆ ಕರಿತೀವಿ. ಸೊ ಇದರಲ್ಲಿ ನಾವು ಏನು ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ಪರಿವರ್ತನೆ ಮಾಡ್ಬೇಕು. ನಾಟ್ 100% ಆಗಿಲ್ಲ ಅಂತ ಅಂದ್ರು ಸ್ವಲ್ಪನಾದ್ರೂ ಇವಾಗ ಯೂಸ್ ಮಾಡ್ತಿರೋ ರಾಸಾಯನಿಕ ಗೊಬ್ಬರಗಳನ್ನ ವೈಜ್ಞಾನಿಕವಾಗಿ ಯೂಸ್ ಮಾಡ್ತಾ ಅದ್ರ ಜೊತೆ ಗೆ ಸಾವಯವ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತಿದ್ದೀರಾ?
1: ಹೌದು. ಸೊ ಇದರಿಂದ ನಮ್ಮ ಮಣ್ಣಿನ ಆರೋಗ್ಯ, ನಮ್ಮ ಆರೋಗ್ಯ, ಅದೇ ರೀತಿ ದೇಶದ ಆರೋಗ್ಯವನ್ನು ನಮ್ಮ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ ಅಂತ ಹೇಳಿ
2: ಮಣ್ಣನ್ನು ಒದಗಿಸಿಕೊಳ್ಳಬಹುದು.
0: ಇದುವರೆಗೂ ಕೇಳಿದರಲ್ಲವೇ ಪ್ರೀತಿಯ ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮ ರಾಗಿ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಸ್ತುತ ಸಂರಕ್ಷಣೆಯ ಕ್ರಮಗಳ ಕುರಿತು ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸ್ವಾತಿ ಅವರು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದ. ಪ್ರೀತಿಯ ಕೇಳುಗರೇ, ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ 90.4 MHz FM ನಲ್ಲಿ.

ಆತ್ಮೀಯ ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಳುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು, ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದು ಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದು ಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರು ನೀಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬೀಡಿನ ಐತಿಹಾಸಿಕ ನಾಗರಿಕತೆಯು ಹಿಂದೆಗಿಂತಲೂ ಉತ್ತಮವಾಗಿಯೇ ಇದ್ದುದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ
ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಎನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತ ಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಂದಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯ ಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತ ಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು.
ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯಾರ ಸ ವಿಶ್ವನಾಥ ಬಲ್ಲಾಳನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಪಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ

ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು ನಾಲ್ಕನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಅಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾನ್ನುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣ ಪಥದಲ್ಲಿ 15,000 ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು, ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾ ಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖ

ಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. ಎರಡು ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರು ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ ಎರಡು ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. ಒಂದೆರಡು ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8 ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವೂ ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ ಮ್ಯಾಪ್ ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನ ಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

ಸುಖಕರವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ.

0: ಸೌತೆಕಾಯಿ ಬೆಳೆಸ್ತೀವಿ.
1: ಅದೇ ರೀತಿ ಈಗ ನೀವು ಸುಮಾರು ವರ್ಷಗಳಿಂದ ಬೇಸಾಯ ವ್ಯವಸಾಯನ ಮಾಡ್ತಾ ಇದ್ದೀರಾ ಅಂತ ತಿಳಿಸಿದ್ರಿ. ಈಗ ಮೊದಲು ಈಗ ನೀವು ನಿಮ್ಮ ಹಿನ್ನೆಲೆ ಅಂದ್ರೆ ನೀವು ಈಗ ರೈತ ಪ್ರತಿಯೊಬ್ಬ ರೈತನೂ ಆಗ್ಬೇಕಾದ್ರೆ ಈಗ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ರೈತನ ಒಂದು ಕ್ಷೇತ್ರ ಬಹಳಷ್ಟು ಕಷ್ಟಕರ ಕ್ಷೇತ್ರ. ನೀವು ಯಾಕೆ ರೈತರಾಗಿ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಮ ಒಂದು ವಿದ್ಯಾಭ್ಯಾಸ ಮನೆತನ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ?
0: ನಾನು ಬಂದು ಆಲ್ರೆಡಿ ಡಿಗ್ರಿ ಮಾಡ್ಕೊಂಡಿದ್ದೆ. ನಾನು ಹಲವಾರು ಕೆಲ್ಸಗಳಿಗೆ ಹೋಗ್ಬೇಕಂತ ಹೋಗ್ಬಿಟ್ಟು ಪೊಲೀಸ್ ಕೆಲಸಕ್ಕೆ ಇದಕ್ಕೆಲ್ಲ ಇದು ಮಾಡಿ ಮತ್ತೆ ಯಾವ್ದು ಬೇಡ ಅಂತ ಹೋಗ್ಬಿಟ್ಟು ವ್ಯವಸಾಯಕ್ಕೆ ಬಂದೆ. ಮತ್ತೆ ವ್ಯವಸಾಯದಲ್ಲಿ ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡು ನಾನು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು
1: ನಮ್ದೇ ಆದಂತ. ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್?
0: ನಾವು ಬಂದು ಒಂದು ಮೂರು ಜನ ಇದ್ದೀವಿ. ನಾನು, ನಮ್ಗಿಬ್ರು ಮಕ್ಕಳಿದ್ದಾರೆ. ಒಬ್ಬನ ಬಂದು ಎಂ ಕಾಮ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬನ ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾನೆ. ನಾವು ಮೂರು ಜನ ಇದ್ದೀವಿ
1: ಸರ್. ನೀವೊಬ್ಬರೇ ಈಗ ವ್ಯವಸಾಯ ಕ್ಷೇತ್ರದಲ್ಲಿದ್ದೀರಾ ಇಲ್ಲ ನಿಮ್ಮ ಮಕ್ಕಳು ಕೂಡ? ನಿಮ್ಗೆ
0: ಮಕ್ಕಳು ನಮ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದೀವಿ.
1: ಈಗ ಈ ಸೌತೆಕಾಯಿ ಈಗ ಬೆಳೆದಿದ್ದೀರಾ, ಬೆಳೀತಾ ಇದೀರಾ? ಸಾಕಷ್ಟು ದಿನಗಳಿಂದ ಅನುಭವ ಇದೆ, ಮತ್ತೆ ಈ ಬೆಳೆನ ನಾವು

0: ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತುಂಬಾ ಮಹತ್ವವಾದ ಮತ್ತು ಪವಿತ್ರವಾದ ಮಹಾಕುಂಭಮೇಳದ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಭರತಜ್ಜ, ಲಕ್ಷ್ಮೀ ಮತ್ತು ಅವರ ಹಳೆಯ ಸ್ನೇಹಿತ ರಾಮು ಕಾಕ ಈ ವಿಷಯದ ಮೇಲೆ ತಮ್ಮ ವಿಚಾರದ ಬೆಳಕನ್ನು ಚೆಲ್ಲಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಡೆಸುತ್ತಿರುವ ವಿವಿಧ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ.
1: ಹಮಾರೆ ಬುಜುರ್ಗ್ ಹಮಾರಾ ಸಮ್ಮಾನ್.
2: ಸಪ್ನೋ ಕಾ ಬಾದಲ್ ತುಜೆ ಬುಲಾಯೆ.
1: ಕಹತೆ ಹೈ ಬುಜುರ್ಗೋ ಕಿ ದುಆ ಮೇ ಅಸರ್ ಬಹುತ್ ಹೈ, ಹರ್ ಏಕ್ ತೂಫಾನ್ ಕಾ ರುಖ್ ಮೋಡ್ ದೇತಿ ಹೈ ಔರ್ ಇನ್ಹೇ ಬುಜುರ್ಗೋ ಕೋ
3: ಕೊಳ್ತಾ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇವಾಗ ಕೆಲಸ ಜಾಸ್ತಿ ಇರುತ್ತೆ, ಅಲ್ಲಿ ಬರ್ತಕ್ಕಂತ ಇಳುವರಿಗೆ ತಕ್ಕಟ್ಟಿಗೆ ರಾಸಾಯನಿಕ ಗೊಬ್ಬರಗಳು ಹಾಕಿಲ್ಲ ಅಂದ್ರೆ ಇಳುವರಿ ಬರಲ್ಲ, ಅವನು ಲಾಭಾಂಶ ಪಡೆಯಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡೆ ಬೆಳೆ ಮಾಡಬೇಕು. ಬರೀ ನಾವು ಕೊಟ್ಟಿಗೆ ಗೊಬ್ಬರ ಇಂಥದನ್ನೇ ಉಪಯೋಗಿಸಿದ್ರೆ ಒಂದು ಟನ್ ಬೆಳಿತೀವಿ, ಅದೇ ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸಿದ್ರೆ 2-3 ಟನ್ ಬೆಳಿಬಹುದು.
4: ನಿಮ್ಮ ಅಭಿಪ್ರಾಯ ಏನಂದ್ರೆ ಈಗ ರಾಸಾಯನಿಕ ಮತ್ತು ಸಾವಯವ ಎರಡೂ ರೀತಿಯಲ್ಲಿ ನಾವು ಹೋದಾಗ್ಲೇ ನಮ್ಮ ರೈತ ಈ ಒಂದು ನಿಟ್ಟಿನಲ್ಲಿ ಬದುಕುಳಿಯಲಿಕ್ಕೆ ಸಾಧ್ಯ ಅಂತ ನಿಮ್ಮ ಅಭಿಪ್ರಾಯ? ಓಕೆ, ಅದೇ ರೀತಿ ಈಗ ಒಂದು ರೈತ ಮೊದಲಿಗೆ ಈಗ ಹನಿ ನೀರಾವರಿ ಇರ್ಬೋದು, ಸ್ಪ್ರಿಂಕ್ಲರ್ಸ್ ಇರ್ಬೋದು, ಸಾಕಷ್ಟು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ರೈತ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ತಾವು ಯಾವೆಲ್ಲ ಒಂದು ಕೃಷಿಗೆ ಸಂಬಂಧಪಟ್ಟಂಗೆ ಈಗ ಹನಿ ನೀರಾವರಿ ಇರ್ಬೋದು, ಸ್ಪ್ರಿಂಕ್ಲರ್ಸ್ ಇರ್ಬೋದು.
5: ಇಸ್ ಕಾರ್ಯಕ್ರಮ ಕೋ ಆಪ್ ತಕ್ ಲಾ ರಹೇ ಹೈ ಸಾಮಾಜಿಕ ನ್ಯಾಯ ಏವಂ ಅಧಿಕಾರಿತಾ ಮಂತ್ರಾಲಯ, ಭಾರತ ಸರ್ಕಾರ ವ ಸಮುದಾಯಿಕ ರೇಡಿಯೋ ಅಸೋಸಿಯೇಷನ್. अपने बुजुर्गों को दीजिए सम्मान पूर्वक जीवन और अधिकार. कार्यक्रम हमारे बुजुर्ग हमारा सम्मान के साथ.
1: हमारे बुजुर्ग हमारा सम्मान.
3: ನೀರಾವರಿ ಉಪಯೋಗಿಸ್ಕೊಂಡಿದೀವಿ, ಕೃಷಿ ಹೊಂಡಗಳು ಮಾಡ್ಕೊಂಡಿರ್ತೀವಿ. ಯಾವ ಟೈಮ್ ಬೇಕು ಆ ಟೈಮ್, ಇವಾಗ ಬಿಸಿಲಲ್ಲಂತೂ ನೀರು ಬಿಡಕ್ ಹೋಗಲ್ಲ ಹೆಚ್ಚಿಗೆ, ಬೆಳಗ್ಗೆ ಟೈಮು ಸಾಯಂಕಾಲ ಟೈಮ್ ಹೋಗುತ್ತೆ, ಅದು ತೇವಾಂಶ ಸಿಗಲ್ಲ. ಅದೇ ಬೆಳಗ್ಗೆ ಟೈಮು ಇಲ್ಲ ಸಾಯಂಕಾಲ ಟೈಮ್ ಬಿಟ್ಟಿದ್ವಿ ಅಂದ್ರೆ, ಇವಾಗ ಮನ್ಸಿಂಗ್ ಪೇಪರ್ ಎಲ್ಲ ಉಪಯೋಗಿಸಿರ್ತೀವಿ, ಅದ್ರ ಒಳಗಡೆ ಇರ್ತಕ್ಕಂಥದ್ದು ತೇವಾಂಶ ಹಂಗೆ ಬೆಳಗ್ಗೆ ಒಂದು ಇದು
4: ಸಿಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಅದೇ ರೀತಿ ಈಗ ನಾವೇನು ಈ ಒಂದು ವ್ಯವಸಾಯ ಕ್ಷೇತ್ರದಲ್ಲಿ ರೈತನಿಗೆ ಈಗ ಒಂದ್ ಬೆಳೆ ಸಿಗುತ್ತೆ ಬೆಲೆ, ಇನ್ನೊಂದೆರಡು ಬೆಳೆ ಸಿಗೋದಿಲ್ಲ, ಅವನೇನ್ ಮಾಡ್ತಾನೆ ಅಂದ್ರೆ, ಈಗ ನಾನೇ ಈ ಒಂದು ಕ್ಷೇತ್ರದಲ್ಲಿ ದುಡ್ಡು ಮಾಡ್ಬೇಕು ಅಂತ ಕೆಲವ್ರಿಗೆ ಎಲ್ಲರಿಗೂ ಆಸೆ ಇರುತ್ತೆ. ಲಕ್ಷ ಲಕ್ಷ ನೋಡ್ಬೇಕು ಅಂದ್ರೇನು ವ್ಯವಸಾಯ ಕ್ಷೇತ್ರದಲ್ಲೇ ನೋಡಕ್ ಆಗೋದು, ಅದೇ ರೀತಿ ಲಕ್ಷ ಲಕ್ಷ ಕಳ್ಕೊಬೇಕಾದ್ರೂ ವ್ಯವಸಾಯ ಕ್ಷೇತ್ರದಲ್ಲೇ ಕಳ್ಕೊಳ್ಳೋದು ಅನ್ನೋದು ಜನರ ಒಂದು ಅಭಿಪ್ರಾಯ ಆಗಿದೆ. ಆದ್ರೆ ತಾವು ಸುಮಾರು ವರ್ಷಗಳಿಂದ ಬೆಳೆಯಲ್ಲಿ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಿ, 7 ಬೆಳೆಗಳನ್ನ ನೋಡಿದ್ದೀರಿ, ಆ ಒಂದು ಮಾರ್ಗದರ್ಶನ ಮಾತುಗಳು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈಗ ಇನ್ನೊಬ್ಬರು ಹೊಸ ರೈತರಾಗಿರ್ಬೋದು, ಪಕ್ಕದಲ್ಲಿ ಅಕ್ಕಪಕ್ಕ ರೈತರಾಗಿರ್ಬೋದು, ಅವ್ರಿಗೆ ಸ್ಫೂರ್ತಿದಾಯಕ ಅಂದ್ರೆ ನಾನು ವ್ಯವಸಾಯ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಇದೇ ರೀತಿ ಸಾಗಿಸ್ಕೊ ಬಂದಿದ್ದೀನಿ, ಈಗ ಹೊಸಬ್ರಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ನೋಡಪ್ಪ ಟೊಮೆಟೋ ಬೆಳೆ ಹಾಕಿದ್ರು ಅಲ್ಲಿ ಎಷ್ಟು ಲಾಸು, ಕೋಸ್ ಹಾಕಿದ್ದಾರೆ ಈ ಕಡೆ ಇಷ್ಟೊಂದು ಲಾಸು, ನಾನು ಬೋರ್ವೆಲ್ ಇನ್ವೆಸ್ಟ್ ಮಾಡ್ತಾ.
6: ಕಾರ್ಯಕ್ರಮವಾಗಿದೆ ನೋಡು, ಇದು ಲಕ್ಷಾಂತರ ಜನರು ಒಟ್ಟುಗೂಡುವ ಭವ್ಯವಾದ ಕೂಟವಾಗಿದ್ದು ಈ ಸ್ಥಳವು ಅತ್ಯಂತ ಜನನಿಬಿಡವಾಗಿರುತ್ತದೆ. ಆದ್ರೆ ಇಂತಹ ಬೃಹತ್ ಕಾರ್ಯಕ್ರಮಗಳ ಸಮಯದಲ್ಲಿ ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಏನಪ್ಪ ಅಂದ್ರೆ, ನಮ್ಮ ಹಿರಿಯರನ್ನ ನಾವು ತುಂಬಾ ಮೇಳಕ್ಕೆ ಭೇಟಿ ನೀಡಿದಾಗ ನಾವು ಸುಲಭವಾಗಿ ಪ್ರಯಾಣಿಸುತ್ತಿದ್ದೆವು. ಆ ಸಮಯದಲ್ಲಿ ಜನಸಂದಣಿನೂ ಬಹಳ ಕಡಿಮೆ ಇತ್ತು ಲಕ್ಷ್ಮಿ. ಆದ್ರೆ ಈಗ ನಾವು ವಯಸ್ಸಾದಂತೆ ಹೆಚ್ಚು ಜಾಗರೂಕರಾಗಬೇಕಾಗಿದೆ. ಅನೇಕ ಹಿರಿಯರಿಗೆ ದೀರ್ಘ ಪ್ರಯಾಣ ಮತ್ತು ಕಿಕ್ಕಿರಿದ ಜನಸಮೂಹದಿಂದ ತೊಂದರೆ ಆಗ್ತಾ ಇದೆ ನೋಡು.
7: ಭರತಣ್ಣ, ಓ ಭರತಣ್ಣ,
6: ಓ ಒಳಗೆ ಬಾ ರಾಮು, ನಾವು ಭೇಟಿಯಾಗಿ ಎಷ್ಟು ದಿನ ಆಯ್ತಲ್ವಾ.
7: ನಮಸ್ತೆ ಅಣ್ಣ. ಓ ಲಕ್ಷ್ಮಿ, ಹೇಗಿದ್ಯಾ?
8: ನಮಸ್ತೆ ಅಂಕಲ್, ನಾನು ಚೆನ್ನಾಗಿದ್ದೀನಿ. ನಾವು ಕುಂಭಮೇಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ.
7: ಹೌದಾ, ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ನಾವು ಯಾವುದೇ ಚಿಂತೆಗಳಿಲ್ಲದೆ ಕುಂಭಮೇಳದಲ್ಲಿ ಸುತ್ತಾಡ್ತಿದ್ವಿ. ಆದ್ರೀಗ ಕಾಲ ಬದಲಾಗಿದೆ. ಈ ಬೃಹತ್ ಜನಸಂದಣಿಯಲ್ಲಿ ಎಲ್ರಿಗೂ ವಿಶೇಷವಾಗಿ ವೃದ್ಧರಿಗೆ ಕಷ್ಟಕರವಾಗ್ತಿದೆ ನೋಡು. ಭರತಣ್ಣ, ಲಕ್ಷ್ಮಿ, ಇಲ್ಲಿ ಕೇಳ್ರಿ.
9: ನಮ್ಮ ದಿನನಿತ್ಯದ ನ್ಯೂಟ್ರಿನ್ ಭರಿತ ಆಹಾರಗಳಿಂದ ಕೂಡಿದ್ರೆ ಯಾವ ರೀತಿಯ ಕಾಯಿಲೆ ಕೂಡ ನಮ್ಮನ್ನ ಸೋಂಕೋದಿಲ್ಲ. ಸೌತೆಕಾಯಿ ನಿಮ್ಮ ದೇಹಕ್ಕೆ ಅಗತ್ಯವಿರುವ ನೀರನ್ನ ಪೂರೈಸುವುದು, ದಿನವಿಡೀ ನಿರ್ಜಲೀಕರಣದ ಸಮಸ್ಯೆ ನಿಮ್ಮನ್ನ ಕಾಣದಂತೆ ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಸಾಕಷ್ಟು ನೀರಿನ ಪೂರೈಕೆ ಬೇಕಂದಲ್ಲಿ ಸೌತೆಕಾಯಿಯನ್ನ ಆದಷ್ಟು ಸೇವಿಸಿ. ಇನ್ನು ಬಿಡುವಿಲ್ಲದೆ ಕೆಲಸದ ಒತ್ತಡ ಉಳ್ಳವರಾಗಿದ್ದು ಪದೇ ಪದೇ ನಿಮ್ಗೆ ಸಾಕಷ್ಟು ನೀರು ಕುಡಿಯೋ ಸಾಧ್ಯವಾಗದಿದ್ದಲ್ಲಿ ಈ ತಂಪಾದ ಸೌತೆಕಾಯಿಯನ್ನ ತಿಂದುಬಿಟ್ರೆ ಸಾಕು. ಇದರಲ್ಲಿ 90% ನೀರಿನ ಅಂಶವಿದೆ. ಈ ಸೌತೆಕಾಯಿ ನಿಮಗಾದ ನೀರಿನ ನಷ್ಟವನ್ನ ಸಂತೋಷದಿಂದ ಭರಿಸಿಕೊಳ್ಳುತ್ತದೆ. ಸೌತೆಕಾಯಿಯಲ್ಲಿ ಇರಬಹುದಾದ ಯಾವತ್ತು ಜಲವು ಒಂದು ಕಸಬರಿಕೆಯಂತೆ ವರ್ತಿಸಿ ನಿಮ್ಮ ಶರೀರದಿಂದ ತ್ಯಾಜ್ಯವನ್ನ ಗುಡಿಸಿ ನಿವಾರಿಸಿಬಿಡುತ್ತದೆ. ನಿಯಮಿತವಾದ ಸೌತೆಕಾಯಿಗಳ ಸೇವನೆಯು ಮೂತ್ರ
5: ಆಧ್ಯಾತ್ಮ ಔರ್ ಭಕ್ತಿ ಕಾ ಪ್ರಯಾಗ್ರಾಜ್ ಮೇ 13-26 ಜನವರಿ 2025 ಮೇ ಹೋನೆ ವಾಲೆ ಮಹಾಕುಂಭ ಮೇ ಸಾಮಾಜಿಕ ನ್ಯಾಯ ಔರ್ ಅಧಿಕಾರಿತಾ ಮಂತ್ರಾಲಯ ಆಪ್ ಸಭಿ ಬುಜುರ್ಗೋ ಕೆ ಮೇಲೆ ಮೇ ಸಮ್ಮಿಲಿತ ಹೋನೆ ಕೋ ಆಸಾನ್ ಔರ್ ಸುವಿಧಾಜನಕ ಬನಾ ರಹಾ ಹೈ. ಇಸ್ ಅವಸರ ಪರ ಮಂತ್ರಾಲಯ ಸಂಚಾಲಿತ ಕರ್ ರಹಾ ಹೈ ಅಪ್ನಾ ಏಕ್ ಸುವಿಧಾ ಸ್ಟಾಲ್ ಜಹಾ ವೃದ್ಧ ಜನೋ ಕೋ ಮಿಲೇಗಿ ಹರ ತರಹ ಕಿ ಸುವಿಧಾ ಔರ್ ಸಹಾಯಕ ಉಪಕರಣ ಸಾಥ್ ಹಿ ಉಚಿತ ಸಲಹಾ ಭಿ ಔರ್ ಸಾಥ್ ಹಿ ಸಾಮಾಜಿಕ ನ್ಯಾಯ ಔರ್ ಅಧಿಕಾರಿತಾ ಮಂತ್ರಾಲಯ ಆಪ್ ಸೀನಿಯರ್ ಸಿಟಿಜನ್ ಸೆ ಯಾತ್ರಾ ಕೆ ದೌರಾನ್ ಕುಚ್ ಸಾವಧಾನಿ ಬರತ್ನೆ ಕಿ ಅಪೀಲ್ ಭಿ ಕರ್ ರಹಾ ಹೈ. ಆಪ್ ಸಭಿ ಯೇ ಯಾತ್ರಾ ಅಕೇಲೆ ನಾ ಕರೆ ಔರ್ ಕಿಸಿ ಕೋ ಅಪ್ನೆ ಸಾಥ್ ಜರೂರ್ ಲಾ.

0: भीड़ में सावधानी बरतें और भीड़ से बचें, घबराए नहीं, धैर्य बनाए रखें। मेले के नियमों का पालन करें। किसी असुविधा में सामाजिक न्याय और अधिकारिता मंत्रालय के
1: ಫಸ್ಟ್ ಪಾಯಿಂಟ್ ಹೇಳ್ಬೇಕಂತ ಹೇಳಿದ್ರೆ ಪಾರ್ಟಿ ಮಾಡೋರ್ಗಂತೂ ಕುಕುಂಬರ್ ತುಂಬಾನೇ ಇಷ್ಟ, ಸೊ ಸೈಜ್ ಆಗಿ ಇಟ್ಕೊಳ್ತಾರೆ. ಇನ್ನು ನಾನ್ ವೆಜ್ ತಿನ್ನೋರ್ಗಂತೂ ಕುಕುಂಬರ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ, ಆದ್ರೂ ಕೂಡ ಸೈಜ್ ಆಗಿ ಬೆಳೆಸ್ತಾರೆ. ಕುಕುಂಬರ್ ಜೊತೆಗೆ ಆನಿಯನ್ ಅನ್ನ ಕೂಡ ಬೆಳೆಸ್ತಾರೆ. ಸೊ ಇದೆರಡು ಅವ್ರಿಗೆ ಸೇಫ್ ಅಂತ ಹೇಳ್ಬೋದು. ಇನ್ನು ವೆಜ್ ತಿನ್ನೋರ್ಗಂತೂ ಅಬ್ಬಾ ಎಲ್ಲದಕ್ಕೂ ಕುಕುಂಬರ್ ಅನ್ನ ಬಳಸ್ತಾ ಹೋಗ್ತಾರೆ. ಡಯಟ್ ಮಾಡೋರು ಕೂಡ ಕುಕುಂಬರನ್ನ ಬಳಸ್ತಾರೆ. ಸೊ ಕುಕುಂಬರಿನ ಬೆನಿಫಿಟ್ಸ್ ಹೇಳ್ತಾ ಹೋಗೋದಾದ್ರೆ ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಕುಕುಂಬರಲ್ಲಿ 96% ಅಷ್ಟು ನೀರಿನ ಅಂಶ ಇರುತ್ತೆ. ಸೊ ನಮ್ಮ ಬಾಡಿಯನ್ನ ಅದು ಹೈಡ್ರೇಟ್ ಆಗಿ ಇರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಾವು ನೀರ್ ಕುಡಿಲಿಲ್ಲ ಅಂತ ಹೇಳಿದ್ರು ಮನೆಗೆ ಬಂದು ಒಂದೆರಡು ಕುಕುಂಬರ್ ನ ತಿಂದ್ರೆ ನೀವು ಈಸಿಯಾಗಿ ಬಾಡಿಯನ್ನ ಹೈಡ್ರೇಟ್ ಮಾಡಿ ಇಟ್ಕೊಳ್ಬಹುದು. ಇನ್ನು ಜೀರ್ಣಾಂಶದ ವಿಷಯಕ್ಕೆ ಬಂದ್ರೆ ಕುಕುಂಬರ್ ನಮ್ಮ ಅಂದ್ರೆ ಏನ್ ತಿಂದಿರ್ತೀವಿ ಅದನ್ನ ನೀಟ್ ಆಗಿ ಡೈಜೆಸ್ಟ್ ಅನ್ನ ಮಾಡುತ್ತೆ. ಸೊ ಕುಕುಂಬರ್ ಇವಾಗ ನಾನ್ ವೆಜ್ ತಿಂದವ್ರಿಗೆ ಏನ್ ಮಾಡ್ತಾರೆ, ನಾನ್ ವೆಜ್ ಬಾಡಿ ತುಂಬಾ ಹೀಟ್ ಅಂತ ಹೇಳ್ತಾರೆ, ಬಟ್ ಕುಕುಂಬರ್ ತುಂಬಾ ಕೂಲ್ ಆಗಿ ತಂಪು ಅಂತ ಹೇಳ್ತಾರೆ. ಸೊ ನಾನ್ ವೆಜ್ ತಿಂದವರು ಕುಕುಂಬರ್ನ ತಿಂದ್ರೆ ನಮ್ಮ ಬಾಡಿಯನ್ನ ಹೈಡ್ರೇಟ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಸೊ ಕುಕುಂಬರಿಂದ ಮತ್ತೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಸ್ಕಿನ್ ಗೆ ತುಂಬಾನೇ ಒಳ್ಳೇದು. ಇವಾಗ ನಾವು ಕುಕುಂಬರ್ ಫೇಸ್ ಪ್ಯಾಕ್
2: ಸಹಾಯಕ್ಕೆ ಬರದಿದ್ರೆ ಏನಾಗಬಹುದಿತ್ತು ಎಂಬುದನ್ನ ಊಹಿಸಿಕೊಳ್ಳಿ.
3: ರಾಮು, ನೀವು ಹೇಳಿದ್ದು ಸರಿಯಾಗಿದೆ. ಹಿರಿಯ ನಾಗರಿಕರ ವಿಷಯಕ್ಕೆ ಬಂದಾಗ ನಾವು ಈ ವಿಷಯವನ್ನ ನಿರ್ಲಕ್ಷಿಸಲು ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನಾವು ಏನ್ ಮಾಡಬೇಕು ಇಂತ ಪರಿಸ್ಥಿತಿಯಲ್ಲಿ?
4: ಅಜ್ಜ, ಮೊದಲು ನಾವು ಮಾಡಬೇಕಾಗಿರುವ ಕೆಲಸ ಅಂದ್ರೆ ಮಹಾಕುಂಭ ಮೇಳದಂತಹ ಭವ್ಯ ಕಾರ್ಯಕ್ರಮಗಳಿಗೆ ಹಾಜರಾಗುವಾಗ ವಯಸ್ಸಾದ
2: ಮತ್ತು ನಾನು ನಂತರದ ವರ್ಷಗಳಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸಲಿಲ್ಲ. ನೀವು ಅದನ್ನ ರೂಢಿಸಿಕೊಳ್ಬೇಕು.
3: ಹೌದು, ಮತ್ತು ವಯಸ್ಸಾದವರಿಗೆ ಆಗಾಗ್ಗೆ ಕುಡಿಯುವುದಕ್ಕೆ ನೀರು ಕೊಡುವುದು ಬಹಳ ಮುಖ್ಯವಾಗಿದೆ. ಅವರನ್ನು ನೆರಳಿನ ಪ್ರದೇಶಗಳಲ್ಲಿ ಇರಿಸುವ ಮೂಲಕ ಶಾಖ ಮತ್ತು ಸೂರ್ಯನ ಬೆಳಕಿನಿಂದ ರಕ್ಷಿಸಬೇಕು. ಮತ್ತು ಅವರು ಯಾವುದೇ ಕಾರಣಕ್ಕಾಗಿ ದಣಿದಿದ್ದರೆ ಅವರಿಗೆ
1: ಶೀತ ಇರೋ ಟೈಮ್ ಅಲ್ಲಿ ಕುಕುಂಬರ್ನ ತಿನ್ನೋದಕ್ಕೆ ಹೋಗ್ಬೇಡಿ, ಆ ಟೈಮ್ ಅಲ್ಲಿ ಅವಾಯ್ಡ್ ಮಾಡಿ. ಸೊ ಬಿಸಿಲ ಟೈಮ್ ಅಲ್ಲಿ ನೀವು ಕುಕುಂಬರ್ನ ತಿಂದ್ರೆ ನಿಮ್ಮ ಬಾಡಿಯನ್ನ ಹೈಡ್ರೇಟ್ ಮಾಡಿ ಇಟ್ಕೊಂಡು ಆರಾಮಾಗಿ ಇರ್ಬೋದು.
0: कई योजनाएं जिससे जो है लाचार उन्हें मिलेगा सुदृढ़ आधार, क्योंकि हमारे बुजुर्ग हमारा अभिमान. सामाजिक न्याय और अधिकारिता मंत्रालय द्वारा बुजुर्गों के उत्थान की योजना प्रधानमंत्री सम्मान निधि योजना सहित अन्य तरह की सूचना के लिए मुफ्त जानकारी और मार्गदर्शन प्राप्त कर सकेंगे. उम्र के आखिरी पड़ाव पर अक्सर बुजुर्ग लोगों को

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ

ಸಂಜೆ 5 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಮಹಿಳೆಯರೇ ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: Money. ಮರಣ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿಯವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ಹೌದು, ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ, ರಾಗಿ ಅಂದ್ರೆ ರಾಮ ಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಳಿಗೆ ಆರೋಗ್ಯನ ಇರ್ಬೇಕು, ಚಾಕ್ಲೇಟು ತಿಂದಂಗ ಆಗಿರ್ಬೋದು ಅಂತ. ಆ ತರ ಎಲ್ಲಾ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲಾ ಮಾಡ್ತಿದ್ದಾರೆ. ಆದ್ರೆ ನಾವ್ ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನ್ ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗ್ ತರಕ್ ಆಗಲ್ಲ ಅವ್ರಿಗೆ. ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ.
0: ಮತ್ತೆ ಕೆಲಸ
1: ಕೆಲಸ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದ್ ಬೇಡ. ಮನೆಯಲ್ಲೇ ಮಾಡುವಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿನೂ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೆದಂತ ಜನನೇ ಇಲ್ಲ.
0: ಹೌದು,
1: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲೇ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ. ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟ ಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/4 ಸೇರು ರಾಗಿ ತಗೊಂಡ್ರೆ, ಆ ರಾಗಿ ತಗೊಂಡು 2-3 ಸಲ ಚೆನ್ನಾಗಿ ತೊಳೆದು ಅದನ್ನ ನೈಟು ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಪೇಜ್ರಲ್ಲಿ ನೀವು ದೋಸೆಗೆ ಯಾವ
0: ತರಿಸ್ಬೇಕ ಮೇಡಮ್, ನೀರಲ್ಲಿ ಹಾಕಿ ನೆನೆಸ್ಬೇಕು.
1: ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು. ಬೆಳಗ್ಗೆ ನೆನಿಟ್ ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ 1 ಕಪ್ ರಾಗಿಗೆ 1/4 ಕಪ್ ಉದ್ದಿನ ಬೇಳೆ. ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ. ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ, ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ, ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ರಾಗಿನೇ ರುಬ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪರೇಟ್ ರುಬ್ಬಿ, ಆಮೇಲೆ ಮೆಂತ್ಯ ಕಾಳು ಅವೆಲ್ಲ, ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನೂ ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡಮ್, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ, ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ, ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
0: ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದೀರಾ ಮೇಡಮ್. ಮತ್ತೆ ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ.
1: ಓಕೆ ಮೇಡಮ್, ಅದನ್ನು ಏನು ಅಂತಂದ್ರೆ, ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ, ಮೊಳಕೆ ಒಡೆಯೋದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು. ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು. ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಸ್ಕೋಬೇಕು. ನೆರಳಲ್ಲೇ ಒಣಸ್ಕೊಂಡು ಅದನ್ನ ಪೂರ್ತಿ
2: ತ್ಯಾವ ಇಲ್ದಿರ ಮಾಡ್ಕೋಬೇಕು.
1: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ.
2: ಹೌದಾ?
1: ಅದು ಒಣಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
2: ಪುಷ್ಟಿ ಇರುತ್ತೆ.
1: ಹಾ, ಅದು ಬಾದಾಮಿ ಏನಿರುತ್ತೆ ನಾವು ಬಾದಾಮಿ ತಿಂತೀವಲ್ಲ ಸೇಮ್ ಅದ್ರದ್ದು ಕ್ವಾಲಿಟಿ ಇರುತ್ತೆ ಅದ್ರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದು ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು. ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನೂ ಫ್ರೈ ಮಾಡೋದು ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು, ಹೆಸರು ಕಾಳನ್ನ ಗಮನಂಗ್ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಹಿಟ್ಟಿನ ಜೊತೆಗೆ ಹಾಕೊಂಡು ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗೆ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು.
2: ಹೌದು.
1: ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಕಳಿಗಂದ್ರೆ ತುಪ್ಪ ಮೊದ್ಲಿಂದಾನು ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಕಳು, ಬೇಗ ಹಸಿವಾಗಲ್ಲ, ಮಕ್ಕಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಕಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲು ಮೇಡಮ್ ತಾಯಿ ಹಾಲ್ಗಿನ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
2: ಹೌದು.
1: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೂ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದ ತುಂಬಾ ತೊಂದ್ರೆ, ಅವಾಗ ಏನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ. ಆತರ ಪ್ರೂವ್ ಆಗಿದೆ, ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗೂ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು.
2: ದೊಡ್ಡ ಮಕ್ಕಳಿಗೂ ಪಾನೀಯ ತರ ಕೊಡ್ಬೋದು,
1: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ ಬೆಲ್ಲದಲ್ಲಿರ್ತಕ್ಕಂತ ಏನೇ ಕಸರ ಇದ್ರೂ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದು ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ ಎಲ್ಲಾ ಹುರಿದ್ರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವ್ ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
2: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ.
1: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ.
2: ನಮ್ಮ ಆರೋಗ್ಯ ರಾಗಿ
1: ರಾಗಿ ಕೈಯಲ್ಲಿ. ನಾವ್ ಅದನ್ನ ಎಷ್ಟು ಬಳಸ್ಕೋತೀವಿ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
2: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದು ತಿಳಿಸಿದ್ರಲ್ಲ ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
2: ಹೌದು,
1: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಬ್ರಾಹ್ಮಿನ್ಸ್ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆಕ ಪಂಗಡದಲ್ಲೇನೆ ಆಕದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತ ಹೇಳಿ, ಆಮೇಲೆ ಉಪವಾಸ ಕೆಲವೊಬ್ರು ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು ಇಲ್ಲ ಎಳ್ನೀರ್ ಕುಡಿಬೇಕು,
2: ಖಾರ ಏನು ತಿನ್ಬೇಕು,
1: ಹಾ ಯಾವ್ದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕದು, ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ, ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ ಮಣ್ಣಿನ ಪಾತ್ರನೇ ಸಿಗುತ್ತೆ, ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲೆ ಇಟ್ಟರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ ಪುರಿ ತರ ಅರಳುತ್ತೆ, ಅವಾಗ ನಿಧಾನಕ್ಕೆ ಅದನ್ನ ಎಲ್ಲ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆತರ ಹರಳ್ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳ್ ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರ ಅದು ಬಿಟ್ಟಿದ್ದು ಪೌಡರ್ ಮಾಡ್ಕೊಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ ನೀವು ರಾಗಿ ಇಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್,
2: ಹಿಟ್ಟಾಗಿರುತ್ತೆ,
1: ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಅದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ, ಅದು ಏಜ್ ವಯಸ್ಸಾದವರಿಗಂತೂ
2: ಬೆಲ್ಲ ಯೂಸ್ ಮಾಡೋಣ,
1: ಬೆಲ್ಲದ ನೀರಲ್ಲೇ ಹಾಕಿ
2: ಬೆಲ್ಲದ ನೀರಲ್ಲೇ
1: ಬೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
2: ಗಂಜಿ ತರ ಮಾಡಿನ ಕುಡಿಬೋದಲ್ಲ ಮೇಡಮ್?
1: ಗಂಜಿನೂ ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ, ಈ ಉಂಡೆ ಮಾಡಿಟ್ರೆ ಯಾವಾಗ ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು, ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ ಬೆಲ್ಲ ಇರುತ್ತೆ ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವ್ದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ, ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡೋದಾಗಲ್ಲ, ಕುತ್ಕೊಳ್ಳೋಕೆ.
2: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
1: ಅದೇ ಪಾನೀಯ ಮಾಡ್ಕೋಬಹುದು,
2: ಅದೇ ಆತರ ಮಾಡ್ಕೊಂಡು.
1: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಕೋತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
2: ಹೌದು,
1: ಪುದೀನ ಸೊಪ್ಪನ ಸ್ವಲ್ಪ ತೊಳೆದ್ ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಡಿ, ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದು ಬರುತ್ತೆ, ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್. ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನೂ ಹಾಕೊಂಡ್ರೆ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
2: ತಗೊಳ್ಳಕ್ಕೂ ತುಂಬಾ ಇಷ್ಟಪಡ್ತಾರೆ
1: ತುಂಬಾ. ಅಲ್ಲ, ಅದೊಂಥರ ಸ್ಮೆಲ್, ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ, ಅದನ್ನ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
2: ಪ್ರೀತಿ ಕೇಳಿದ್ರೆ ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
2: ತುಂಬಾ ಸಂತೋಷ ಮೇಡಮ್. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದು ಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದು ಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ ಕಥೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಳ್ಳಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದು ಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿ ವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಳ್ಳಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ.
ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿದು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲಾ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324 ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು. ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಹಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ಪ್ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ. ಇವನ ಮೊಮ್ಮಗನಾದ ಅಶೋಕ ಕಲಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ.
ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೋರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. ಒಂದನೆಯ ರುದ್ರದಾಮನ ಜನಗಡ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತ ಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300ರವರೆಗೆ ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹ ತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮ ಆಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿ ಸ್ಥಳೀಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು. ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು 3ನೆಯದರ ಕೆಲಸ. 4ನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. 5ನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ 1/10 ಒಂದು ಭಾಗವನ್ನು ವಸೂಲು ಮಾಡುವುದು 6ನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಾಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇದರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

ಮಗುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ನಮ್ಮ ಬಳಿ ಮೈರಾಡ ಅರಿವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದ್ರೆ ಇವತ್ತಿನ ದಿನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಾವು ನಮ್ಮ ಒಂದು ಕೋಲಾರ ಜಿಲ್ಲೆಯ ಪಕ್ಷಿ ಸಂಕುಲದ ಕುರಿತು ಸಂದರ್ಶನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ
0: ಮೇಡಮ್. ಈಗಾಗಲೇ ತಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಒಂದು ಪರಿಸರದ ಕಾಳಜಿ ದೃಷ್ಟಿಯಿಂದ ಆಗಿರ್ಬೋದು, ಹಾಗೆ ನಮ್ಮ ಒಂದು ಕೆರೆ ಕುಂಟೆಗಳ ಒಂದು ಲಾಲನೆ ಪಾಲನೆ ಮುಂದಿನ ಪೀಳಿಗೆಗೆ ಅದನ್ನ ನಾವು ಯಾವ ರೀತಿ ಕೊಡುಗೆ ಕೊಡ ಒಂದು ಪಾತ್ರದಲ್ಲಿ ನಮ್ಮ ಒಂದು ಪಾತ್ರ ಆಗಿರ್ಬೋದು. ಸೊ ಹೀಗೆ ಸಾಕಷ್ಟು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೀರಾ. ಸೊ ಇವತ್ತಿನ ದಿನದಲ್ಲಿ ನಾವು ವಿಶೇಷವಾಗಿ ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಕುರಿತು ಮಾತಾಡ್ತಾ ಇದ್ದೇವೆ. ಸೊ ನನಗಿದು ವೈಯಕ್ತಿಕವಾಗಿ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಒಂದು ಜಿಲ್ಲೆಯ ಒಂದು ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಇವತ್ತಿನ ದಿನ ತಾವು ನಮ್ ಜೊತೆ ಭಾಗಿಯಾಗಿದ್ದೀರ ಒಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ. ಸೊ ಮೊದಲಿಗೆ ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪರಿಚಯ ಅಂತ ಬಂದಾಗ ಆ ಒಂದು ಪಕ್ಷಿಗಳ ಯಾವ್ಯಾವ ರೀತಿ ಪ್ರಭೇದಗಳಿದಾವೆ ಇದ್ರ ಬಗ್ಗೆ ತಿಳಿಸಿ.
1: ಹಾ, ಟೋಟಲ್ ಆಗಿ ಪಕ್ಷಿಗಳ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಕೋಲಾರ ಜಿಲ್ಲೆ ಹೇಳ್ತೀನಿ.
0: ಹಾ ಸರಿ.
1: ಹಾ, ಎಲ್ಲರಿಗೂ ನಮಸ್ಕಾರ. ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವುದೆನೆಗೆ, ಹಾರುವುದು ಹೃತ್ಪಕ್ಷಿ ಲೋಕಗಳ ಕೊನೆಗೆ ಅಂಥೇಳಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಪಕ್ಷಿಗಳ ಬಗ್ಗೆನೆ ಒಂದ್ ಮಾತನ್ನ ಹೇಳ್ತಾರೆ.
0: ಹೌದು,
1: ಪಕ್ಷಿ ಅಂದ್ರೆ ಅದೊಂದು ಅದ್ಭುತವಾದಂತಹ ಲೋಕ. ಮತ್ತೆ ಇವುಗಳೆಲ್ಲ ಎಲ್ಲಿ ಇಲ್ಲ ಅಂತ ಕೇಳ ಹಾಗಿಲ್ಲ, ಇವೊಂದು ರೀತಿಯ ಸರ್ವವ್ಯಾಪಿಗಳು. ಪಕ್ಷಿಗಳ ಬಣ್ಣ, ಆಕಾರ, ಅವುಗಳ ರೆಕ್ಕೆ, ಪುಕ್ಕ, ಕತ್ತು, ಕಾಲು, ಬಾಲ, ಅವುಗಳ ಜೀವನ ಶೈಲಿ, ಅವುಗಳ ಪ್ರಣಯ ಜೀವನ, ಗೂಡು ಕಟ್ಟುವ ಪದ್ಧತಿ, ಮಕ್ಕ ಮರಿಗಳ ಪಾಲನೆ ಪೋಷಣೆಯಲ್ಲಿ ಗಂಡು ಹೆಣ್ಣುಗಳ ಹೊಣೆಗಾರಿಕೆ ಮತ್ತು ಆಹಾರ ಪದ್ಧತಿ, ಅದೇ ರೀತಿ ವಲಸೆ ಬರುವಂತಹ ಪಕ್ಷಿಗಳು ಅವುಗಳ ಕ್ರಮ, ಅವುಗಳ ಆಹಾರ ಪದ್ಧತಿ, ಇವೆಲ್ಲವನ್ನ ನೋಡಿದ್ರೆ ಒಂದ್ ರೀತಿ ವಿಸ್ಮಯಕಾರಿಯಾದಂತಹ ವಿಷಯ ಅಂತ ಅನ್ಸುತ್ತೆ. ಇದು ಪಕ್ಷಿಗಳ ಲೋಕ ಅಂದ್ರೆ ಹೆಚ್ಚಾಗಿ ನಾವು ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ವಾಸವಾಗುವ ಪಕ್ಷಿಗಳನ್ನ ಆಸಕ್ತಿಯಿಂದ ನೋಡಿದ್ವಿ ಅಂದ್ರೆ ಒಂದೇ ಆದಂತಹ ನೈಜ ಸೌಂದರ್ಯವನ್ನ ಆಸ್ವಾದನೆ ಮಾಡಬಹುದು ಯಾರಾದ್ರೂ ಸರಿ.
0: ಹೌದು ಮೇಡಮ್. ಈಗ ಮೇಡಮ್ ತಾವ್ ಹೇಳಿದಾಗೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮುಂಜಾನೆ ಹೊತ್ತು ನಾವ್ ಎದ್ಬಿಟ್ಟು ಒಂದು ಸ್ವಲ್ಪ ಕಾಲ್ನಡಿಗೆಯಲ್ಲಿ ಹೋದಾಗ ಆಗಿರ್ಬೋದು, ಸೊ ಈ ರೀತಿ ಒಂದ್ ಸ್ವಲ್ಪ ಕೆರೆ ಪಕ್ಕನೋ ಒಂದು ಅಚ್ಚ ಹಸಿರು ಎಲ್ಲಿರುತ್ತೆ ಅಲ್ಲಿ ಹೋದಾಗ ತಾವ್ ಹೇಳ್ದಂಗೆ ನಿಜವಾಗ ಮಧುರವಾದ ಕಂಠನೆ ಅಂತಾರೆ ಪಕ್ಷಿಗಳಿಂದ ಅವುಗಳು ಬಣ್ಣ ಆಗಿರ್ಬೋದು ನೋಡ್ತಾ ಇದ್ದಾಗ ನಮ್ ಮನ್ಸಿಗೆ ಎಲ್ಲೋ ಒಂದ್ ರೀತಿಯಾದಂತ ಸಂತೋಷ ಆಗಿರ್ಬೋದು, ಆ ಕೇಳಲಿಕ್ಕೆ ಇಂಪಾಗಿರುತ್ತೆ.
1: ಹೌದು, ಸೂರ್ಯನನ್ನ ಸ್ವಾಗತ ಮಾಡೋದು ಕೂಡ ಪಕ್ಷಿಗಳೇ.
0: ಹೌದು,
1: ಬೆಳಿಗ್ಗೆ ಇಂಪಾದ ಇಂಚರದಿಂದಾಗಿ ಸೂರ್ಯನನ್ನ ಸ್ವಾಗತ ಮಾಡ್ತವೆ.
0: ಹೌದು,
1: ಆ ಇಂಚರದಿಂದನೇ ನಾವೆಲ್ಲ ಮೊದಲೆಲ್ಲ ಹೇಳ್ತಾ ಇದ್ವಿ, ಈಗ ಅವೆಲ್ಲ ಕೇಳಿಸ್ತಾ ಇಲ್ಲ. ಹಳ್ಳಿಗಳಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ
0: ಕೇಳ್ಬೋದು,
1: ಪಟ್ಟಣಗಳಲ್ಲಿ ನಗರಗಳಲ್ಲಂತೂ ಕಾಣೋದು ಇಲ್ಲ, ಆದ್ರ ಧ್ವನಿನು
0: ಕೇಳ. ಹೌದು,
1: ಆದ್ರೂ ಸಹ ಅಲ್ಲೊಂದು ಇಲ್ಲೊಂದು ಇದ್ದೇ ಇದ್ದಾವೆ ನಮ್ಮ ಸುತ್ತಮುತ್ತ ಇರುವಂತಹ ಪಕ್ಷಿಗಳಂತ ಹೇಳಿದ್ರೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಗೆ, ಗುಬ್ಬಿ, ಕೋಳಿ, ಪಾರಿವಾಳ, ಮರಕುಟಿಗ, ಗರುಡ, ಮಿಂಚುಳ್ಳಿ, ಈ ತರದ್ದೆಲ್ಲ ಕಾಣ್ತೀವಿ ನಾವು ಹತ್ತತ್ರ.
0: ಹೌದು,
1: ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹದ್ದು ಅಂದ್ರೆ ನಮ್ಮ ಈ ಕೋಲಾರ ಜಿಲ್ಲೆ ರೈನ್ ಶ್ಯಾಡೋ ಏರಿಯಾ ಅಂತೀವಿ, ಅಥವಾ ಕುರುಚಲು ಕಾಡುಗಳ ಪ್ರದೇಶ ಇದು. ಒಟ್ಟಾಗಿ ನಮ್ಮ ದೇಶದಲ್ಲಿ 6 ರೀತಿಯ ಕಾಡುಗಳಿವೆ, ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆದು ಕುರುಚಲು ಕಾಡು ಅಂತ ಹೇಳಿ. ಹಾಗಾಗಿ ಸಣ್ಣ ಸಣ್ಣ ಮರಗಳು ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಜೀವನ ಪದ್ಧತಿಗೆ ಅಥವಾ ಆಹಾರಕ್ಕೆ ಹೊಂದಿಕೊಳ್ಳುವಂತಹ ಪಕ್ಷಿಗಳನ್ನೇ ನಾವು ನೋಡ್ತೀವಿ ಹೆಚ್ಚಾಗಿ. ಅದರಲ್ಲಿ ನಮ್ಗೆ ಕಾಣದೇ ಇರೋ ಅಂದ್ರೆ ಹೊರಗಡೆ ಕಾಣುವಂತಹ ಪಕ್ಷಿಗಳು ಅಂತ ಹೇಳಿದ್ರೆ ಮಿಂಚುಳ್ಳಿ, ಕಬ್ಬಕ್ಕಿ, ಹುಲಿಯಕ್ಕಿ, ಬಾತುಕೋಳಿ, ಕೊಕ್ಕರೆ, ಬಕ್ಕ, ನೀರ್ನವಿಲು, ಹದ್ದು, ರಣಹದ್ದು, ಚಟ್ಪಟ್ ಅಂತ ಹೇಳಿ ಒಂದ್ ಸಣ್ಣ ಪುಟ್ಟ ಹಕ್ಕಿ 1 ಇಂಚಿಂದದು, ಬಾನಾಡಿ, ವಿಕಳಾರ, ಕಳಿಂಗ, ಹೂಬೆ, ಬೆಳ್ಳಕ್ಕಿ, ಮಂಗಟ್ಟೆ, ಮಂಗಟ್ಟೆ ಅಂದ್ರೆ ಹಾರ್ನ್ ಬಿಲ್ ಅಂತ ಉದ್ದ ಕೊಕ್ಕು ಇರ್ತದೆ ನೋಡಿ, ಮಂಗಟ್ಟೆ ಅಂತಾರೆ. ನೀಲಕಂಠ ನಮ್ಮ ರಾಜ್ಯ ಪಕ್ಷಿ ಅದು, ಕಾಜಾಣ, ಗಿಳಿ, ಗೊರವಂಕ, ಕುಟ್ರಕ್ಕಿ, ಕುಟ್ರು ಕುಟ್ರು ಕುಟ್ರು ಕುಟ್ರು ಅಂತ ಕುಕ್ತಾ
0: ಇರುತ್ತೆ,
1: ಅದು ಕವಲು ತೋಕೆ ಅಂದ್ರೆ ಅದ್ರ ಬಾಲ ಬಿಡಿ ಬಿಡಿಯಾಗಿರುತ್ತೆ, ಅದನ್ನ ಕಬಲು ಟೋಕೆ ಅಂತಾರೆ. ಈ ಜಗನಗೂಡು ಎಲ್ಲರಿಗೂ
0: ಪರಿಚಯ.
1: ದರ್ಜಿ ಹಾಕಿ ಅಂದ್ರೆ ಬಟ್ಟೆ ಹೇಗೆ ಮನುಷ್ಯ ಹೊಲಿತಾನೋ ಹಾಗೆ ಎಲೆಗಳಿಸಿ ಅದು ಗೂಡು ಮಾಡ್ಕೊಳ್ಳುತ್ತೆ, ಅದನ್ನ ದರ್ಜಿ ಹಾಕಿ ಅಂತಾರೆ. ಹರಟೆ ಮಲ್ಲ ಯಾವಾಗ್ಲೂ ಅದು ಕುಗ್ತಾನೆ ಇರುತ್ತೆ, ಇಂಪಾಗಿ ಕೂಗುತ್ತೆ. ಅದು ಒಂದು ಜೇನು ಬಾಕ, ಜೇನು ಹುಳಗಳನ್ನ ಮಾತ್ರ ತಿನ್ನುವಂತದ್ದು. ಕೋಗಿಲೆ, ಚಿಳ್ಳಾರ, ಸಿಪಿಲೆ, ಮಣ ಹಿಡ್ಕ, ಇದು ಬಹಳ ಮುಖ್ಯ ಮಣ ಹಿಡ್ಕ ಅಂತ ಹೇಳಿದ್ರೆ. ಆಮೇಲೆ ಮತ್ತೆ ಹೇಳ್ತೀನಿ ಅದನ್ನ, ಸೂರಕ್ಕಿ, ಕೆಂಪು ಮನೆಯ, ಬೆಳ್ಗಣ್ಣ, ಮಡಿವಾಳ, ಕಳ್ಳಿಪೀರ ಅಂತ, ಕೆಂಬೂತ, ಈ ತರದ್ದೆಲ್ಲ ಪಕ್ಷಿಗಳು ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಅಂದ್ರೆ ಹೆಚ್ಚಾಗಿ ನಾವು ರಸ್ತೆ ಬದಿಯಲ್ಲಿ ಹೋಗುವಾಗ ಅಥವಾ ಕಾಡಂಚಿನಲ್ಲಿ ಹೋಗುವಾಗ ಇವೆಲ್ಲವನ್ನ ಕಾಣಬಹುದು. ಮತ್ತೆ ನೀರಿರುವ ಕಡೆ ಕೆಲವುಗಳೆಲ್ಲ ಇರ್ತಾವೆ ಜಲ ಪಕ್ಷಿಗಳು. ಇಂಥವೆಲ್ಲ ಇಷ್ಟೊಂದು ಇದೆಯಾ ಅಂತ ಅನ್ಸುತ್ತೆ.
0: ಹೌದೌದು, ಅಂದ್ರೆ ಇಷ್ಟು ಪಕ್ಷಿ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಇದೆಯಾ ಅಂತ ಒಂದು ಒಂದು ರೀತಿಯಾದ ಆಶ್ಚರ್ಯ. ಯಾಕಂದ್ರೆ ಈಗಿನ ನಗರೀಕರಣ ಆಗಿರ್ಬೋದು, ಒಂದು ಕೈಗಾರಿಕರಣ ಆಗಿರ್ಬೋದು, ಎಲ್ಲವನ್ನು ನಾವು ನೋಡ್ತಾ ಹೋದಾಗ ಪಕ್ಷಿಗಳ ಸಂಖ್ಯೆನೇ ಕ್ಷೀಣಿಸ್ಬಿಟ್ಟಿದೆ. ಎಷ್ಟೋ
1: ಇವುಗಳಲ್ಲಿ ಮತ್ತೆ ಒಳ ಪ್ರಭೇದಗಳೆಲ್ಲ ಇವೆ, ಬಣ್ಣದಲ್ಲಿ ಮತ್ತೆ ಆಕಾರದಲ್ಲಿ, ಕೊಕ್ಕಿನಲ್ಲಿ ಮತ್ತೆ ಕಾಲಿನ ಅಳತೆಯಲ್ಲಿ, ಇವೆಲ್ಲ ಸೇರಿದ್ರೆ ತುಂಬಾ ಆಗುತ್ತೆ.
0: ಹೌದು,
1: ನಮ್ಮ ದೇಶದಲ್ಲಿ

0: ಈ 2000 ಕ್ಕಿಂತ ಹೆಚ್ಚು ಪ್ರಭೇದದ ಪಕ್ಷಿಗಳಿವೆ ನಮ್ಮ
1: ನಮ್ಮ
0: ದೇಶದಲ್ಲಿ.
1: ದೇಶದಲ್ಲಿ
0: ನಮ್ಮ ರಾಜ್ಯದಲ್ಲಿ 2600 ಅಷ್ಟಿವೆ.
1: ನಮ್ಮ ರಾಜ್ಯದಲ್ಲಿ 2600 ಇದೆ.
0: 600 ಅಷ್ಟಿದೆ ನಮ್ಮ ಕೋಲಾರದಲ್ಲಿ. ನನಗೆ ತಿಳಿದಿರೋ ಹಾಗೆ ಅಂದ್ರೆ ಬಯಲು ಪ್ರದೇಶ ಆದದ್ರಿಂದ ನಾನು ಬರ್ದಿರೋದನ್ನೆಲ್ಲ ಕೌಂಟ್ ಮಾಡಿದಾಗ ಅನಿಸ್ತು ನನ್ಗೆ 74 ರೀತಿಯ ಪಕ್ಷಿಗಳು ನನಗೆ ಸಿಕ್ಕಿದೆ
1: ನಮ್ಮ ಒಂದು ಜಿಲ್ಲೆಯಲ್ಲಿ.
0: ನಮ್ಮ ಜಿಲ್ಲೆನಲ್ಲಿ ಆಶ್ಚರ್ಯನೂ ಆಯ್ತು, ಇಂಥ ಬಯಲ್ನಾಡಲ್ಲಿ ಇಷ್ಟೆಲ್ಲ ಪಕ್ಷಿಗಳಿವೆ ಅಲ್ಲ ಅಂತ ಅಂದ್ಬಿಟ್ಟು.
1: ಹೌದು.
0: ಇದ್ರಲ್ಲಿ ಜಲಚರಗಳು ಇವೆ, ಹಾಗೇನೆ ಹಾರಾಡುವಂತವು ಇದೆ, ಓಡುವಂತ ಪಕ್ಷಿಗಳು ಕೂಡ ಇದೆ. ಹಾಗಾಗಿ ಇವೆಲ್ಲವನ್ನು ನಾವು ಅವಲೋಕಿಸಿದ್ರೆ ಇವುಗಳಿಂದ ನಮ್ಗೇನು ಉಪಯೋಗ ಅಂತೆಲ್ಲ ತಿಳ್ಕೊಳಕ್ ಹೊರಟ್ರೆ ಬಹಳ ದೊಡ್ಡ ವಿಷಯ ಇದೆ.
1: ಹೌದು ಮೇಡಮ್. ಪ್ರವೀಕ, ನಾವು ಪಕ್ಷಿಗಳು ಅಂತಂದಾಗ ಕೆಲವರಿಗೆ ಅದರ ವೈಶಿಷ್ಟ್ಯತೆ ತಿಳಿದಿರಲ್ಲ. ಪಕ್ಷಿ ಅಂತಂದಾಗ ಎಲ್ಲರೂ ಎಲ್ಲಾ ಪಕ್ಷಿಗಳನ್ನು ಒಂದೇ ರೀತಿಯಲ್ಲೇ ನೋಡ್ಬಿಡ್ತಾರೆ. ಕೆಲವೊಮ್ಮೆ ಅದ್ ಬಣ್ಣ ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತಾ ಇದೆ, ಇಂಪಾಗಿದೆ, ಇಷ್ಟೇ ಸಾಮಾನ್ಯವಾಗಿ ಸಾರ್ವಜನಿಕರು ತಿಳ್ಕೊಂಡಿರ್ತಾರೆ. ಸೊ ಇವತ್ತಿನ ದಿನ ತಾವು ನಮ್ಗೆ ಒಂದು ವೈಶಿಷ್ಟ್ಯತೆ ಅಂತ ಬಂದಾಗ ಪಕ್ಷಿಗಳದ್ದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಒಂದಕ್ಕಿಂತ ಒಂದು ಅದರದೇ ಆದಂತ ಕಲೆ ಇರುತ್ತೆ, ಅದರದೇ ಆದಂತ ಒಂದು ಕಲ್ಚರ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಅವ್ರುಗಳು ಸಮೇತ ಒಂದು ಪಾರಂಪರಿಕವಾಗಿ ಕೆಲವೊಂದು ಕಲೆಗಳನ್ನ ಸಾಗಿಸ್ಕೊಂಡ್ಬಂದಿದೆ. ಯಾಕಂದ್ರೆ ಗೂಡು ಕೊಟ್ಟದ್ರಲ್ಲಾಗಿರ್ಬೋದು, ಒಂದು ಒಂದಿನೊಂದು ಪಕ್ಷಿನ ಆಕರ್ಷಣೆ ಮಾಡೋದ್ರಲ್ಲಾಗಿರ್ಬೋದು.
0: ಹೌದು ಹೌದು. ಈಗ ನಮ್ಮಲ್ಲಿ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದು ಪಕ್ಷಿಗಳು ಅಂತ ಹೇಳಿದ್ರೆ ಒಂದು ಸರ್ವವ್ಯಾಪಿ ಮತ್ತೆ ಸ್ವತಂತ್ರವಾಗಿ ಇರುವಂತ ಪಕ್ಷಿಗಳು.
1: ಹೌದು.
0: ಇನ್ನೊಂದು ಸಂದೇಶವನ್ನ ಕಳಿಸುವಂತ ಪಕ್ಷಿಗಳು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಸೌಂದರ್ಯದ ಗಣಿ ಇವು ಪಕ್ಷಿಗಳು ಅಂದ್ರೆ ಸೌಂದರ್ಯ ಅಂತ. ಇಲ್ದೇ ಇರುವಂತಹ ಕಾಡಾಗ್ಲಿ ಮೇಡಾಗ್ಲಿ ಊರಾಗ್ಲಿ ಊಹಿಸ್ಕೊಳಕ್ಕೆ
1: ಸಾಧ್ಯವಿಲ್ಲ
0: ಅಲ್ವಾ. ಸೊ ಹಾಗಾಗಿ ಅತ್ಯಂತ ಉಪಯುಕ್ತವಾದಂತಹ ಪಕ್ಷಿಗಳನ್ನ ಈಗ ನಾವು ಅಂದ್ರೆ ಅವುಗಳು ನಮ್ಮನ್ನು ಕೇಳ್ತಾ ಇರೋ ರೀತಿನಲ್ಲಿ ಇದೆ, ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಕೇಳ್ತಾ ಇದ್ದಾವ. ಯಾತಕ್ಕೋಸ್ಕರ ನಮ್ಮನ್ನು ಉಳಿಸ್ಬೇಕು ನೀವು ಅಂತ ಪ್ರಶ್ನೆ ಹಾಕೊಂಡ್ರೆ, ಇವು ಪಕ್ಷಿಗಳು ಮಾನವ ಅಂದ್ರೆ ರೈತನಿಗೆ ಬಹಳ ಆಪ್ತ ಮಿತ್ರ. ನಾವ್ ಹೇಗೆ ಎರೆಹುಳುವನ್ನ ರೈತನ ಮಿತ್ರ ಅಂತ
1: ಹೇಳ್ತೀವೋ,
0: ಹಾಗೇನೆ ಪಕ್ಷಿಗಳು ಕೂಡ ಆಪ್ತ ಮಿತ್ರ. ಅದರಲ್ಲೂ ಕೂಡ
1: ಬರೀ ಮಿತ್ರ ಅಲ್ಲ, ಆಪ್ತ ಮಿತ್ರ.
0: ಆಪ್ತ ಮಿತ್ರ ಹೌದು. ಅತ್ಯಂತ ಉಪಯುಕ್ತವಾದ ಜೀವಿಗಳು ಅಂತ ಹೇಳಿದ್ರೆ ಈ ನಮ್ಮ ಪ್ರಕೃತಿನಲ್ಲಿ ಕೀಟಗಳಿವೆ. ಹೌದು, 80% ಅಷ್ಟು ಕೀಟಗಳ ಉತ್ಪಾದನೆ ಇದೆ ನಮ್ಮ ಇದ್ರಲ್ಲಿ, ನೇಚರ್ ಅಲ್ಲಿ.
1: ಹೌದು.
0: ಅವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಬಹಳ ಕಷ್ಟ, ಬೇರೆದೆಲ್ಲ ಅಂದ್ರೆ ಪ್ರಕೃತಿನೇ ಮಾಡ್ಕೊಳ್ಳುತ್ತೆ ಅದನ್ನ. ಅದ್ರಲ್ಲಿ ಬಹಳ ಮುಖ್ಯವಾಗಿ ಆ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಪಕ್ಷಿಗಳು ಮಾಡುತ್ತೆ. ನಿಮ್ಗೆ ಒಂದು ಉದಾಹರಣೆ ಹೇಳ್ಬಹುದು, ಮಳೆಗಾಲದಲ್ಲಿ ಬಂದ ತಕ್ಷಣ ಮಳೆ ಹುಳ ಅಂತ ಬರುತ್ತೆ, ನೋಡಿರ್ತೀರೆ ದೀಪದಲ್ಲ. ಅವು ಅಲ್ಲಿ ಬಾನಾಡಿ ಅಂತ ಪಕ್ಷಿಗಳಿವೆ, ಸಣ್ಣ ಗುಬ್ಬಿಗಿಂತ ಒಂಚೂರು ದೊಡ್ಡ ಇರ್ತಾವ ಅಷ್ಟೇ. ಆ ಪಕ್ಷಿಗಳು ಒಂದ್ಸರಿ ಬಾಯಿ ತೆಗೆದು ಆ ಅಂತ ಹೇಳ್ಬಿಟ್ರೆ 500 ರಿಂದ 600 ಹುಳಗಳು ಅದ್ರ ಹೊಟ್ಟೆಯೊಳಗ ಹೋಗ್ಬಿಡ್ತಾರೆ
1: ಒಮ್ಮೆಗೆ
0: ಒಂದೇ ಸರಿಗೆ. ಆ ತರ ಅವು ನಿಯಂತ್ರಣ ಮಾಡ್ತವೆ ತುಂಬಾ ಕೀಟಗಳು ಇರೋದ್ರಿಂದ, 70% ಕೀಟಗಳೇ ಇರೋದ್ರಿಂದ ಅದನ್ನ ನಿಯಂತ್ರಣ ಮಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರ ಪಕ್ಷಿಗಳದ್ದು.
1: ಹೌದು.
0: ಇದಲ್ದೆ ಪರಾಗಸ್ಪರ್ಶ, ನಾವು ಬಿತ್ತುತ್ತೀವಿ ಬೆಳಿತೀವಿ ಎಲ್ಲ ಆಗುತ್ತೆ, ಆದ್ರೆ ಪರಾಗಸ್ಪರ್ಶ ಇಲ್ದೆ ಹೋದ್ರೆ ಧಾನ್ಯಗಳು ಬರೋದಿಲ್ಲ, ಫಲ ಸಿಗೋದಿಲ್ಲ.
1: ಹೌದು.
0: ಆ ನಿಟ್ಟಿನಲ್ಲಿ ಪಕ್ಷಿಗಳು, ಜೇನು ಹುಳ, ಚಿಟ್ಟೆ ಮತ್ತು ಸಣ್ಣ ಸಣ್ಣ ಕೀಟಗಳು ಇವುಗಳ ಪ್ರಮುಖ ಪಾತ್ರ. ನಮ್ಗೆ ಆಹಾರ ಸಿಗ್ಬೇಕು ಅಂದ್ರೆ ಇವು ಉಳಿಲೇಬೇಕು, ನಾವು ಉಳಿಸ್ಬೇಕು ಅವುಗಳನ್ನ. ಆ ರೀತಿಯಾಗಿ ಇದು ಪರಾಗಸ್ಪರ್ಶದಲ್ಲಿ ಬಹಳ ಬಹಳ ಮುಖ್ಯವಾದ ಪಾತ್ರ ಜೇನು ಹುಳು ಮತ್ತೆ ಚಿಟ್ಟೆ, ಪಕ್ಷಿಗಳು ಹಾಗೂ ಕೀಟಗಳು.
1: ಹೌದು.
0: ಇನ್ನೊಂದು ಬೀಜ ಪ್ರಸರಣದಲ್ಲಿಯೂ ಸಹ ಇವು ಬಹಳ ಪ್ರಮುಖ ಪಾತ್ರ ಪಕ್ಷಿಗಳದ್ದು. ಇನ್ನೊಂದು ಪರಿಸರವನ್ನ ಶುಚಿಗೊಳಿಸೋದ್ರಲ್ಲಿ, ಸ್ವಚ್ಛ ಮಾಡೋದ್ರಲ್ಲಿ. ಈಗ ಅರಣ್ಯ ಹದ್ದು ನೋಡ್ತೀರಿ, ಹದ್ದುಗಳನ್ನ ನೋಡ್ತೀರಿ, ಗರುಡ ನೋಡ್ತೀರಿ, ಕೆಂಬುತ ನೋಡ್ತೀರಿ, ಒಣ ಹಿಡ್ಕ ನೋಡ್ತೀರಿ, ಪಿಳ್ಳಿ ಕಳ್ಳಿಪೀರ ಅಂತ ಇವೆಲ್ಲವೂ ಸಹ ಪರಿಸರವನ್ನ ಸ್ವಚ್ಛ ಮಾಡುವಂತ ಪಕ್ಷಿಗಳು. ಅಂದ್ರೆ ಎಲ್ಲೆಲ್ಲಿ ಸತ್ತ ಪ್ರಾಣಿಗಳಿರ್ತವೆ ಅವುಗಳನ್ನ ತಿನ್ನುವಂತಹದ್ದು ಅಥವಾ ಹಾರಾಡುವಂತಹ ಕೀಟಗಳನ್ನ ಹಿಡಿದು ನುಂಗುವಂತದ್ದು ಇವೆಲ್ಲ ಕೂಡ ಮಾಡ್ತವೆ ಇವು. ಹಾಗಾಗಿ ಸ್ವಚ್ಛ ಅಂದ್ರೆ ಜಾಡಮಾಲಿ ಅಂತ ಕರಿತೀವಲ್ಲ ನಾವು, ಹಾಗೆ ಆ ತರ ಅದ್ರಲ್ಲಿ ಹೀಗೆ ಒಂದ್ ರೀತಿ ಪರಿಸರವನ್ನ ಸಮತೋಲನ ಮಾಡೋದ್ರಲ್ಲಿ ಕೂಡ ನಮ್ಮ ಜೀವನದುದ್ದಕ್ಕೂ ಸಹಕರಿಸುವಂತಹದ್ದು ಅಂತ ಹೇಳಿದ್ರೆ ಪಕ್ಷಿಗಳೇ. ಹಾಗಾಗಿ ಇವುಗಳನ್ನು ನಾವು ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಬೇಕು, ಮತ್ತೆ ನಾಶದ ಅಂಚಿನಲ್ಲಿರುವಂತವನ್ನೆಲ್ಲ ಉಳಿಸುವಂತ ಕೆಲಸ ಮಾಡಬೇಕು. ಹೀಗೆ ವಿವಿಧ ಪ್ರಕಾರದ ಪಕ್ಷಿಗಳು ಏನಿದೆ ನಮ್ಮ ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಪಕ್ಷಿಗಳನ್ನ ನಾವು ಅತ್ಯಂತ ಸಂರಕ್ಷಣೆಯಿಂದ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಎಲ್ಲರ ಅಭಿಪ್ರಾಯ ಇದೆ.
1: ಹೌದು, ಯಾಕಂದ್ರೆ ತಾವ್ ಹೇಳ್ತಾ ಇದ್ರೆ ನಮ್ಗೆ ಆಹಾರ ಸಿಗ್ಬೇಕು ಅಂತಂದಾಗ ಪರಾಗಸ್ಪರ್ಶ ಅದು ಪಕ್ಷಿಗಳಿಂದಾನೇ ಸಾಧ್ಯ ಆಗಿರುತ್ತೆ. ಪಕ್ಷಿ ಸೊ ಈಗಿರುವಾಗ ಮಾನವ ಹೇಗಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನ್ ಬದುಕ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ಗೆ ಸಿಗ್ಬೇಕು ಸಾಕು ಅಂದ್ರೆ ನಾವು ಯಾವ ರೀತಿ ಆಗಿದೆ ಅಂತ ನಮ್ಮ ಒಂದು ಹಿರಿಯರು ಆಗಿರ್ಬೋದು, ನಮ್ಮ ತಾತ ಅಂದ್ರೆ ಆ ಕಾಲದಲ್ಲಿ ಸೊ ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಅವರು ಪ್ರಕೃತಿಯೊಟ್ಟಿಗೆ ಮಾಡ್ತಾ ಇದ್ರು. ಸೊ ಪ್ರಕೃತಿಗೆ ಅನುಕೂಲವಾಗಿರುತ್ತೆ, ಯಾಕಂದ್ರೆ ಒಂದಿಷ್ಟು ಕಾಳು ಬೆಳೆದಿದ್ದಾರೆ ಅಂದ್ರೆ ಒಂದಿಷ್ಟು ಪಕ್ಷಿಗಳಿಗೆ ಆಗ್ತಾ ಇದ್ರು, ಹಸುಗಳಿಗೆ ಆಗ್ತಾ ಇದ್ರು, ಪ್ರಾಣಿಗಳಿಗೆಲ್ಲ ಇಡ್ತಾ ಇದ್ರು. ಸೊ ಈ ರೀತಿ ಇತ್ತು.
0: ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿ ನಾವೆಲ್ಲ ಹಿಂದೆ ಚಿಕ್ಕವರು ಇರುವಾಗ
1: ಹೌದು
0: ನಮ್ಮ ಮನೆಗಳಲ್ಲಿ ಎದ್ದ ತಕ್ಷಣ ಒಂದು ಹಿಡಿ ಕಾಳು ಕೊಡ್ತಾ ಇದ್ರು.
1: ಹೌದು,
0: ಅದನ್ನ ನೀವು ಅಲ್ಲಿ ಪಕ್ಷಿಗಳಿಗೆ ಹಾಕ್ಬಿಟ್ಟು ಬನ್ನಿ, ಇರುವೆಗಳಿಗೆ ಸಕ್ಕರೆ ಹಾಕ್ಬಾರ್ರಿ, ಇವೆಲ್ಲ ಇವತ್ತ ಅವೆಲ್ಲ ಕಾಣದೇ ಇಲ್ಲ.
1: ಹೌದು,
0: ಮತ್ತೆ ಊಟ ಮಾಡುವಾಗ ಒಂದು ತುತ್ತು ಪಕ್ಷಿಗೆ ಒಂದು ತುತ್ತು ಹಸುಗಳಿಗೆ ಈ ತರ ಅಂತೆಲ್ಲ ಇರಿಸ್ತಾ ಇದ್ರು. ಇದೆಲ್ಲ ಸೊ ಇದೆಲ್ಲ ಈಗ ಮರೆಯ ಆಗ್ಬಿಡ್ತು, ಈಗೇನು ಗೊತ್ತೇ ಆಗೋದಿಲ್ಲ ಯಾರಿಗೂ, ಬಂದೇನ ತಿಂದ್ರೇನ ಹೋದ್ರೇನ ಈ ತರ ಆಗ್ಬಿಡ್ತಾ ಇದೆ ಅಲ್ವಾ. ಸೊ ಅಂತ ಎಲ್ಲ ಒಂದು ಸಂಸ್ಕೃತಿ ಇದ್ದದ್ರಿಂದ ಪ್ರಾಣಿ ಪಕ್ಷಿಗಳನ್ನ ಉಳಿಸುವಂತ ಕೆಲಸ ನಡೀತಾ ಇತ್ತು, ಅನುಚಾನವಾಗಿ ನಡೀತಾ ಇತ್ತು. ಇದೊಂದು ಕೆಲಸ ಅಂತ ಅಲ್ಲ.
1: ಹೌದು, ಯಾಕಂದ್ರೆ ಇದು ನಾವು ಹೌದು ಮೇಡಮ್, ಯಾಕಂದ್ರೆ ನಾವು ಮಾನವ ಜೀವಿ ಬಂದ್ಬಿಟ್ಟು ಬುದ್ಧಿಜೀವಿ ಆಗಿರೋದ್ರಿಂದ ಪ್ರಾಣಿ ಪಕ್ಷಿಗಳ ಒಂದು ಲಾಲನೆ ಪಾಲನೆ ಕರ್ತವ್ಯ ನಮ್ದೇ ಆಗಿರುತ್ತೆ. ಅದು ಸೊ ಇದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ, ಯಾಕಂದ್ರೆ ನಾವು ನಮ್ಮ ಒಂದು ಸ್ವಾರ್ಥಕ್ಕೆ ಎಲ್ಲವನ್ನು ದುರುಪಯೋಗ ಪಡಿಸ್ಕೊಳ್ಳೋ ಸಂದರ್ಭದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಒಂದು ಇವುಗಳ ಒಂದು ಉಳುವಿಕೆ ಕಾಣ್ಲಿ, ಇವುಗಳ ಒಂದು ಪ್ರಭೇದಗಳನ್ನ ಅದೇ ರೀತಿಯಲ್ಲಿ ಯಥಾರೀತಿ ಕಾಪಾಡ್ಕೊಂಡು ಹೋಗ್ಬೇಕು, ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಬೇಕು ಅಂತ ಒಂದು ಕಾಳಜಿಯಿಂದ ಆದ್ರೂ ಪ್ರತಿಯೊಬ್ಬರು ಮುಂದೆ ಬರ್ಬೇಕಾಗುತ್ತೆ.
0: ಹೌದು ಹೌದು, ಅದನ್ನ ನಾವು ಹೇಗ್ ಮಾಡಬಹುದು ಈಗ ಅಂತಂದ್ರೆ ಈ ಸ್ಥಿತಿನಲ್ಲಿ ನಮ್ಮ ಈ ಪರಿಸರಕ್ಕೆ ಹೊಂದ್ಕೊಂಡ ಹಾಗೆ ನಾವೆಲ್ಲ ತುಂಬಾ ಬಹಳ ಮುಂದುವರೆದವರು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಅಲ್ವಾ.
1: ಹೌದು,
0: ಜಲಚರಗಳನ್ನ ಉಳಿಸೋದಕ್ಕಾಗಿ ಒಂದು ಸ್ವಚ್ಛವಾದಂತ ಕೆರೆ ಕಟ್ಟೆ ಏನೇನಿದೆ ಪುಷ್ಕರಣಿ ಇವನ್ನೆಲ್ಲ ಸ್ವಚ್ಛ ಮಾಡುವಂತ ಕೆಲಸವನ್ನು ಮಾಡಬಹುದು ನಾವು.
1: ಹೌದು,
0: ಅದು ಬಹಳ ಮುಖ್ಯ ಆಗುತ್ತೆ. ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ, ನಮ್ಮ ಕೋಲಾರದಲ್ಲಿ ಎರಡು ಕಡೆ ದೊಡ್ಡ ಕೆರೆಗಳಿವೆ, ಒಂದು ಮುಳಬಾಗ್ಲು ರೋಡಲ್ಲಿ ಮತ್ತೊಂದು ಶ್ರೀನಿವಾಸಪುರ ರೋಡಲ್ಲಿ.
1: ಹೌದು,
0: ಎರಡು ಹಸಿರು ಬಣ್ಣದಿಂದ ತುಂಬ್ಕೊಂಡ್ಬಿಟ್ಟಿದೆ, ಅಂದ್ರೆ ಹಸಿರು ಪಾಚಿ ಬಂದ್ಬಿಟ್ಟಿದೆ. ಪಾಚಿ ಮಧ್ಯನೂ ಕೂಡ ಕೆಲವು ಪಕ್ಷಿಗಳಿವೆ, ಅದರಲ್ಲಿ ಬಹಳ ಮುಖ್ಯವಾದದ್ದು ಗುಳಮುಡ್ಕ ಅಂತ ನೋಡಿರ್ತೀರಾ ನೀವು, ಕೇಳಿರೋದಕ್ಕಿಂತ.
1: ಅವು
0: ಅದು ನೀರಿನ ಮೇಲೆ ಕೊಕ್ಕು ಮಾತ್ರ ಕಾಣ್ತಾ ಇರುತ್ತೆ, ತಲೆ ಮತ್ತೆ ಅಷ್ಟೇ ಕಾಣ್ತಾ ಇರುತ್ತೆ, ಇನ್ನೆಲ್ಲ ದೇಹ ನೀರಿನೊಳಗಡೆನೆ ಇರುತ್ತೆ. ಈ ಪಕ್ಷಿಗಳು ಆ ನೀರಿನಲ್ಲಿರುವಂತಹ ಸಣ್ಣ ಸಣ್ಣ ಕೀಟಗಳನ್ನ ತಿಂದು ಇದನ್ನ ತಿನ್ಬಿಟ್ಟು ಕ್ಲೀನ್ ಮಾಡುತ್ತೆ. ಅದು ನೋಡಿ,
1: ನೀರನ್ನೇ ಕ್ಲೀನ್ ಮಾಡುತ್ತೆ.
0: ನೀರನ್ನೇ ಕ್ಲೀನ್ ಮಾಡುತ್ತೆ ಅದು. ಈ ತರದೆಲ್ಲ ಇರುವಾಗ ನಾವು ಅತಿಯಾಗಿ ಮಾಲಿನ್ಯ ಮಾಡ್ಬಿಟ್ವಿ ಅಂದ್ರೆ ಅವುಗಳಿಗೂ ಏನು ಉಸಿರುಗಟ್ಟಿದಂಗ ಆಗ್ಬಿಡ್ತದೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಬಳಕೆ ಮಾಡೋದು, ಆಮೇಲೆ ರಾಸಾಯನಿಕ ವಸ್ತುಗಳನ್ನ ಅದರಲ್ಲಿ ಸೇರಿಸೋದು, ಇದನ್ನೆಲ್ಲ ಕಡಿಮೆ ಮಾಡಿದ್ರೆ ಈ ತರ ಪಕ್ಷಿಗಳು ಉಳಿಯುತ್ತದೆ, ನೀರು ಪರಿಶುದ್ಧವಾಗುತ್ತೆ. ಇದು ಒಂದು ನಾವು ಮಾಡಬಹುದಾ ಅಂತ ಯೋಚನೆ ಮಾಡ್ಬೋದು.
1: ಹೌದು, ಯಾಕಂದ್ರೆ ಹೌದು ಮೇಡಮ್, ಯಾಕಂದ್ರೆ ಸೊ ನೀರಲ್ಲಿ ಹೆಚ್ಚಾದ ರಾಸಾಯನಿಕ ಅಂಶಗಳು ಒಳಗೊಂಡಾಗ ಸೊ ಅದು ತಾವೇಳ್ದಂಗೆ ಪಕ್ಷಿಗಳು ಅದರಲ್ಲೇ ವಾಸಿಸ್ಬೇಕಾಗಿರುತ್ತೆ, ನೀರಲ್ಲೇ ಕೀಟಗಳು ತಿಂದಾಗ ನಾವು ಬಹುಶಃ ಅವಕ್ಕದು ಸಾಕಷ್ಟು ರೀತಿಯಲ್ಲೆಲ್ಲ ತೊಂದರೆ ಆಗ್ತಾ ಇರುತ್ತೆ. ಅದು
0: ಅದನ್ನ ನಾವು ಕಡಿಮೆ ಮಾಡಬಹುದು ಅಲ್ವಾ. ಸೊ ಹೀಗೆ ಮತ್ತೊಂದು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರಪ್ಪ, ರೈತರು ಈಗೇನು ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಾರೆ, ಅದರಿಂದಾಗಿನೇ ತುಂಬಾ ಪಕ್ಷಿಗಳು ಅಳಿವಿನಂಚಿಗೆ ಬಂದಿರೋದು.
1: ಹೌದು,
0: ಇದನ್ನ ನಾವು ಕಡಿಮೆ ಮಾಡ್ಬೇಕು ಅಂದ್ರೆ ಸಾವಯವ ಗೊಬ್ಬರ ಬಳಸ್ಬೇಕು. ಹೌದಾ?
1: ಹೌದು.
0: ಇದ್ರ ಜೊತೆಯಲ್ಲಿ ನೋಡಿ, ಈಗ ಒಂದು ಹೊರೆ ಗಿಡ ಅಂತ ಇಟ್ಕೊಳ್ಳಿ ಅಥವಾ ತೊಗರಿ, ಹೂ ಬರ್ತದೆ, ಹೂ ಬಂದ್ಮೇಲೆ ಅಲ್ಲಿ ಸ್ವಲ್ಪ ಒಂದೊಂದಷ್ಟು ಹಸಿರು ಹಸಿರು ಹುಳಗಳಿರ್ತವೆ, ಆ ಹುಳಗಳನ್ನ ತಿನ್ಲಿಕ್ಕೋಸ್ಕರ ಪಕ್ಷಿಗಳು ಬರ್ತಿತ್ತು. ಪಕ್ಷಿಗಳ ಮರಿಗಳನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಈ ಸಣ್ಣ ಹುಳುಗಳು ಪ್ರೋಟೀನ್ ಆಗಿ ಕೆಲಸ ಮಾಡುತ್ತೆ ಅವಕ್ಕೆ,
1: ಅಂದ್ರೆ ಪಕ್ಷಿಗಳ ಮರಿಗಳಿಗೆ.
0: ಹೌದು ಹೌದು, ಪಕ್ಷಿಗಳ ಮರಿ ಅಂದ್ರೆ ಸಂತಾನ ಮುಂದುವರಿಬೇಕಲ್ವಾ.
1: ಹೌದು,
0: ವಂಶ ಅದ. ಹಾಗಾಗಿ ಇವು ಈಗ ಸಿಗ್ತಾ ಇಲ್ಲ ಅವುಗಳಿಗೆ, ಅಂದ್ರೆ ಆಹಾರನೇ ಸಿಗ್ತೇ ಹೋದ್ರೆ ಬದುಕು ಅದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅದು ಒಂದು 5% ಅಷ್ಟು ನಿಮ್ಮ ಆಹಾರವನ್ನ ತಿಂದ್ರು, ದವಸ ಧಾನ್ಯ ತಿಂದ್ರು ಕೂಡ ಉಳಿದಂತೆ ಅವ್ ಹಾಕುವಂತ ಹಿಕ್ಕಿ ಇರ್ಬೋದು, ಗೊಬ್ಬರ ಇರ್ಬೋದು, ಬೀಜಗಳಿರ್ಬೋದು, ಇದೆಲ್ಲವೂ ಸಹ ರೈತರಿಗೆ ತುಂಬಾ ಸಹಾಯ ಮಾಡುತ್ತೆ.
1: ಹೌದು.
0: ಮತ್ತೊಂದು ಗದ್ದೆ ಪಕ್ಷಿ ಅಂತ ಇದೆ. ಆ ಪಕ್ಷಿ ತನ್ನ ಅಂದ್ರೆ ಗದ್ದೆ ಅಥವಾ ಹೊಲ್ಗಳಲ್ಲಿ ಬಿಡುವಂತ ಕಳೆ ಬೀಜ ಇದೆಯಲ್ವಾ, ಕಳೆ ಬೀಜಗಳನ್ನ ತಿಂದು ನಿಯಂತ್ರಣ ಮಾಡುತ್ತೆ.
1: ಕಳೆಯನ್ನು ಸಹ ನಿಯಂತ್ರಣ ಮಾಡುವಷ್ಟು ಶಕ್ತಿ ಪಕ್ಷಿಗಳಲ್ಲಿದೆ.
0: ಹೌದು. ತುಂಬಾ ಪಕ್ಷಿಗಳನ್ನ ನೀವು ನೋಡಿ, ಹೊಲ ಎಲ್ಲ ಕಟಾವ್ ಆದ್ಮೇಲೆ ತುಂಬಾ ಪಕ್ಷಿಗಳಲ್ಲಿ ಹಾರಾಡ್ತಾ ಇರ್ತವೆ, ಕುಳ್ತಿರ್ತವೆ, ಅವೆಲ್ಲ ಆ ಬೀಜ ತಿಂತವೆ, ಕಳೆ ಬೀಜ ತಿಂದು ಅದನ್ನ ಚೆನ್ನಾಗಿ ಮಾಡ್ತವೆ. ಇನ್ನೊಂದು ಅಲ್ಲಿ ತಿಂದ ತಕ್ಷಣನೇ ಹರಿ ಹೋಗೋದಿಲ್ಲ, ಅಲ್ಲಿ ಕೂತಿರ್ತವೆ, ಇಕ್ಕೆ ಹಾಕ್ತವೆ, ಅದೆಲ್ಲ ಗೊಬ್ಬರ, ತುಂಬಾ ಒಳ್ಳೆ ಗೊಬ್ಬರ ಆಗತ್ತ ಅದು ಅವ್ರಿಗೆ.
1: ಹೌದು.
0: ಅದು ಬಹಳ ಮುಖ್ಯ ಅಲ್ಲ, ಅದನ್ನ ಗಮನಿಸ್ಕೋಬೇಕು ರೈತರು ಕೂಡ. ಸೊ ಅದೇ ತರ ನಾವು ಈಗ ರೈತರದೊಂದು ಹೇಳಿದ್ವಿ, ಈಗ ನಗರಗಳಲ್ಲಿ ಏನ್ ಮಾಡ್ಬೋದು ಅಥವಾ ಹಳ್ಳಿಗಳಲ್ಲಿ ಏನ್ ಮಾಡ್ಬೋದು ಪಕ್ಷಿಗಳನ್ನ ಉಳಿಸ್ಲಿಕ್ಕೆ ಅಂತ ಅಂದ್ರೆ, ಈಗ ಎಲ್ಲಾರ ಮನೆನೂ ಹೆಂಚಿನ ಮನೆ ಇಲ್ಲ, ಈಗ ಎಲ್ಲ ಟೆರೆಸ್ ಮನೆ.
1: ಹೌದು
0: ಹೌದಾ, ಟೆರೆಸ್ ಮನೆಗಳ ಮೇಲೆ ಇರುವಂತ ಜಾಗ ಮತ್ತೆ ನಿಮ್ಗೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಸ್ವಲ್ಪ ನಿಮ್ಮ ಪಾತ್ರೆನೋ ಅಥವಾ ಗಡಿಗೆನೋ ಏನಿರುತ್ತೋ ಅದ್ರಲ್ಲೊಂದ್ ಸ್ವಲ್ಪ ನೀರಿಡೋದಾಗ್ಲಿ, ಒಂದಷ್ಟು ಕಾಳುಗಳನ್ನ ಇಡೋದಾಗ್ಲಿ ಇಟ್ರೆ ಅವಾಗಿ ಬರ್ತವೆ ಆ ಪಕ್ಷಿಗಳು. ಮತ್ತೆ ಒಂದು ಸಣ್ಣ ಕಾರ್ಟೂನ್ ತರ ಬಾಕ್ಸ್ ಇದ್ರೆ ಅದನ್ನ ಒಂದಷ್ಟು ಸಣ್ಣ ಕಿಂಡಿ ತರ ಮಾಡಿಟ್ರೆ ಪಕ್ಷಿಗಳು ಬಂದು ಅಲ್ಲಿ ಮೊಟ್ಟೆ ಇಡೋ ತರ ಎಲ್ಲ ಇದನ್ನ ನಾವು ಮಾಡಿಕೊಡ್ಬಹುದು. ಇದು ಸುಲಭ, ಇದಕ್ಕೇನ್ ಬಹಳ ಖರ್ಚಾಗಲ್ಲ ಏನು ಅಲ್ವಾ. ಇನ್ನೊಂದು, ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ಗಿಡ ನೆಡ್ತಾ ಹೋಗ್ಬೇಕು. ಈ ಗಿಡ ಮರ ಇಲ್ಲದೆ ಇರೋದ್ರಿಂದನೇ ಅವುಗಳಿಗೆ ವಾಸಸ್ಥಾನಗಳೇ ಇಲ್ಲ. ಬಹಳ ಪಕ್ಷಿಗಳು ಎಲ್ಲ ಮರಗಳ ಮೇಲೇನೆ ಗೂಡು ಕಟ್ಟೋದು ಅಲ್ವಾ ಹೆಚ್ಚಾಗಿ. ಮತ್ತೆ ಇನ್ನೊಂದು, ಅವುಗಳ ಆವಾಸ ಸ್ಥಾನವೂ ಕೂಡ ಅದೇ ಆದದ್ರಿಂದ ಮರಗಳಲ್ಲಿ ಬರುವಂತ ಸಣ್ಣ ಕ್ರಿಮಿ ಕೀಟಗಳನ್ನ ತಿಂದು ಮರಗಳ ಬೆಳವಣಿಗೆಗೂ ಸಹಾಯ ಮಾಡ್ತವೆ. ಅಂದ್ರೆ ನಾ ನಿನಗಿದ್ರೆ ನೀ ನನಗೆ ಅಂತ ಒಂದ್ ಜಾಗ ಇದೆ,
1: ಒಂದಕ್ಕೊಂದು
0: ಒಂದಕ್ಕೊಂದು ಅದು ನನಗೆ ಆಶ್ರಯ ಕೊಟ್ಟಿದೆ, ಅದಕ್ಕೆ ಆಗುವ ತೊಂದ್ರೆಯನ್ನು ನಾನ್
1: ನಿವಾರಣೆ ಮಾಡ್ತೀವಿ.
0: ಮರ ಕೊಟ್ಟಿಗೆ ಇರ್ಬಹುದು, ಗುಟ್ರಕ್ಕಿ ಇರ್ಬಹುದು, ಈ ತರದ್ದೆಲ್ಲ ಅವೆಲ್ಲ ಸಣ್ಣ ಸಣ್ಣ ಕ್ರಿಮಿಗಳನ್ನ ತಿಂದು ನಾಶ ಮಾಡಿ ಮರ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿ ಕೊಡ್ತವೆ. ಈ ತರ ನಾವು ಯೋಚನೆ ಮಾಡಬಹುದು, ಮಾಡಿ ಒಂದ್ ಸ್ವಲ್ಪ ಇಟ್ರೆ ಇದನ್ನ ಮಕ್ಕಳಿಗೆ ನಾವು ತಿಳಿಸ್ತಾ ಹೋದ್ರೆ ಅವ್ರು ಮಾಡ್ತಾರೆ, ಮಕ್ಕಳು ಬಹಳ ಮಾಡ್ತಾರೆ ದೊಡ್ಡವರಿಗಿಂತ.
1: ಹೌದು, ಯಾಕಂದ್ರೆ ಮಕ್ಕಳಲ್ಲಿ ನಾವ್ ಯಾವ್ದಾದ್ರು ಒಂದು ವಿಷಯವನ್ನು ತಿಳಿಸಿದಾಗ ಸೊ ಅವ್ರಿಗೆ ಅದೊಂದು ಕುತೂಹಲ ಜಾಸ್ತಿ ಇರುತ್ತೆ.
0: ಸೊ ಕುತೂಹಲ ಜಾಸ್ತಿ, ಒಂದು ಎರಡನೇದು ಅವಿನಾಭಾವ ಸಂಬಂಧ ಬೆಳೆಯುತ್ತೆ.
1: ಹೌದು,
0: ಯಾವಾಗ ನಮ್ಗೆ ಅವುಗಳ ಬಗ್ಗೆ ಹೆಚ್ಚು ಜ್ಞಾನ ಬರುತ್ತೋ ಅಥವಾ ತಿಳುವಳಿಕೆ ಬರುತ್ತೋ ಅವಾಗ ನಾವು ಅವುಗಳನ್ನ ಉಳಿಸ್ಬೇಕು ಅಂತ ಅನ್ಸುತ್ತೆ.
1: ಹೌದು, ಯಾಕಂದ್ರೆ ಬಾಲ್ಯದ ಜೀವನದಿಂದಲೇ ಅದನ್ನ ರೂಢಿ ಮಾಡ್ಬೇಕಾಗುತ್ತೆ ನಾವು, ಅಂದ್ರೆ ಗಿಡವಾಗಿ ಬಗ್ಗದ ಮರ ಈ ರೀತಿ ನಾವು ಮಗು ಒಂದು ಚಿಕ್ಕ ಬಾಲ್ಯ ವ್ಯವಸ್ಥೆಯಲ್ಲೇ ನಾವು ಅದನ್ನ ಯಾವ ರೀತಿ ನಾವು ಬಗ್ಗಿಸ್ತಾ ಯಾವ ರೀತಿ ಪಳಗಿಸ್ತಾ ಹೋಗ್ತೀವಿ ಆ ರೀತಿ ಮಗು ಮುಂದಿನ ಜೀವನದಲ್ಲಿ ಬೆಳೀತಾ ಬರುತ್ತೆ. ಅದು
0: ಹೌದು. ಮತ್ತೊಂದು, ನಮ್ಮ ಸಂಸ್ಕೃತಿನಲ್ಲೇ ಬೆರೆತು ಹೋಗಿರುವಂತ ಪಕ್ಷಿಗಳ ಅನೇಕ. ಈಗ ನೋಡಿ, ಗರುಡ ವಿಷ್ಣುವಿನ ವಾಹನ, ಹೌದಾ?
1: ಹೌದು.
0: ನವಿಲು ಸುಬ್ರಹ್ಮಣ್ಯನ ವಾಹನ, ಕಾಗೆ ಶನೀಶ್ವರನ ವಾಹನ, ಈ ತರ ನಾವು ಇದನ್ನ ದೇವತೆಗಳಿಗೂ ಜೋಡಿಸ್ಕೊಂಡ್ ಬಿಟ್ಟಿದೀವಿ.
1: ಹೌದು
0: ಅಲ್ವಾ. ಈ ಅಂದ್ರೆ ಹಿಂದೆಲ್ಲ ಇದನ್ನ ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಸಂರಕ್ಷಣೆ ಮಾಡೋದು.
1: ಹೌದು ಹೌದು.
0: ಕಾಗೆ ಇಂದ ನಾವು ಕಲಿಯುವಂತ ತುಂಬಾ ಇದೆ ಅಲ್ವಾ.
1: ಹೌದು.
0: ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನು, ಅಂದ್ರೆ ಹಂಚಿ ತಿನ್ನುವ ಬುದ್ಧಿ ಬೇಕು ಅಂತ.
1: ಹೌದು
0: ಅಲ್ವಾ. ಕಾಗೆ ಅಂದ ತಕ್ಷಣ ಏನು ಅಪ ನಂಬಿಕೆ ಅದು ಇದು ಅಂತೆಲ್ಲ ಮಾತಾಡೋದು ಬಹಳ ತಪ್ಪಾಗುತ್ತೆ ಅದು.
1: ಹೌದೌದು. ಯಾಕಂದ್ರೆ ನಾವು ಪಕ್ಷಿಗಳಿಂದ ಸಹ ಒಂದು ಮೌಲ್ಯಗಳನ್ನ ನಾವು ಕಲಿಯುವಂತ ಸಾಕಷ್ಟು ಪಕ್ಷಿಗಳಿದ್ದಾವೆ.
0: ಹೌದು ಹೌದು. ಅವುಗಳ ಕಟ್ಟುವ ಗೂಡನ್ನ ನೋಡಿಯೇ ಮನುಷ್ಯ ಮನೆ ಕಟ್ಟೋದನ್ನ ಕಲ್ತಿತ್ತು. ನಿಮಗೆ ಆಶ್ಚರ್ಯ ಆಗುತ್ತೆ, ಒಂದ್ ಪಕ್ಷಿ ಇದೆ ಅದು ಬರೀ ತನ್ನ ಕೊಕ್ಕಿನಲ್ಲಿ ಕೆಸರನ್ನ ತಂದು ಎರಡು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ತದೆ.
1: ಎರಡು
0: ಸೇರಿ. ಹೌದು. ಅದ್ರ ಕೊಕ್ಕು ಮಾತ್ರ ಹೊರಗೆ ಕಾಣ ಹಂಗೆ ಮಾಡುತ್ತ ಅದು. ಅದು ಇನ್ನೊಂದು ಪಕ್ಷಿ ಇದೆ ಮಂಗಟ್ಟೆ ಅಂತ ಹೇಳಿದ್ನಲ್ಲ, ಅದು ತನ್ನ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಈ 1 meter ಅಷ್ಟು ಅಗಲ ದೊಡ್ಡ ಮನೆ ಕಟ್ಟುತ್ತದೆ ಅಲಂಕಾರಿಕವಾಗಿ. ಅಂದ್ರೆ ಹೂವು ತರದು, ಎಲೆ ತರದು, ಬಣ್ಣ ಬಣ್ಣದನ್ನೆಲ್ಲ ಅದಕ್ಕೆ ಸಿಕ್ಸೋದು, ಆಮೇಲೆ ಒಂದು ಇಂಪಾದ ಧ್ವನಿಯಲ್ಲಿ ಅದನ್ನ ಕರೆಯುತ್ತೆ, ಅದ್ ಬಂದು ನೋಡಿ ಒಪ್ಪಿಗೆ ಆದ್ರೆ ಮಾತ್ರ ಈ ಮನೆಯಲ್ಲಿ ಇರುತ್ತೆ, ಇಲ್ಲಾಂದ್ರೆ ಹಾರೋಗ್ಬಿಡ್ತದೆ ಹೆಣ್ಣು ಮಕ್ಕಿ. ಸೊ ಇವೆಲ್ಲ ಎಷ್ಟು ಸೌಂದರ್ಯಕ್ಕೆ ಮೆರುಗನ್ನ ಕೊಡುವಂತಹದ್ದು ಅಲ್ವಾ. ಹಾಗಾಗಿ ಅವುಗಳಿಂದ ಕಲಿಯುವಂತಹದ್ದು ಕೂಡ ಬಹಳ ಇರೋದ್ರಿಂದ ನಾವು ಅವುಗಳನ್ನ ಜೊತೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು.
1: ಯಾಕೆಂದ್ರೆ ಈಗ ನಾವು ತಾವ್ ಹೇಳ್ತಾ ಇದ್ರೆ ನಮ್ಮ ಒಂದು ಮನುಷ್ಯ ಯಾವ್ದಾದ್ರನ್ನಾದ್ರೂ ಏನಾದ್ರು ಕಲಿಬೇಕು, ನಾವು ಕಲ್ತು ಬಿಟ್ಟಿದ್ ಪಕ್ಷಿಗಳಲ್ಲಿ ಪಕ್ಷಿ ಅವು ಆನ್ಸಿಸ್ಟರ್ಸ್ ಇಂದ ಅದು ಒಂದಾಗೆ ತನ್ನಾಗಿ ತಾನಾಗೆ ತಾನು ಎಲ್ಲವನ್ನು ಕಲ್ತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಒಂದು ಮನೆ ಕಟ್ಟದ್ರಾಗಿರ್ಬೋದು, ಆ ಗೂಡ್ ಕಟ್ಟೋದ್ರಲ್ಲಾಗಿರ್ಬೋದು.
0: ಹೌದು, ಇನ್ನೊಂದು ಒಂದ್ ಸರಿ ಅದೊಂದು ಕಟ್ಟಿದ್ಮೇಲೆ ಮುಂದಿನ ವರ್ಷ ಅದೇ ಗೂಡಿಗೆ ಬರಲ್ಲ ಅದು. ಅದ್ರದ್ದೊಂದು ಬಹಳ ವಿಶೇಷತೆ. ಇನ್ನೊಂದ್ ಕಡೆ ಕಟ್ತದ ಅಂತ

0: ದಾಸೋಹಕ್ಕಾಗಿರುವಂತ ಕಥೆಗಳು. ಹೌದಾ?
1: ಹೌದು.
0: ಶಿಬಿ ಮಹಾರಾಜನ ಕಥೆಯಲ್ಲಿ ಬರುವಂತ ಗಿಡಗಳ ವೃತ್ತಾಂತ, ಇವೆಲ್ಲವೂ ನಳದಮಯಂತಿಯಲ್ಲಿ ಬರುವ ಅಂಶದ ವಿಚಾರ, ಹೀಗೆಲ್ಲ ನೋಡಿದ್ರೆ ನಮ್ಮಲ್ಲಿ ತುಂಬಾ ಸಾಂಸ್ಕೃತಿಕವಾಗಿಯೂ ನಮ್ ಜೊತೆಯಲ್ಲಿ ಇದಾವ ಅವು. ಹೌದಾ? ಇನ್ನೊಂದು ಕೇಳಿರ್ತೀರ ನೀವು, ಜಾತಕ ಪಕ್ಷಿ ಅಂತ, ಮಳೆ ನೀರನ್ನು ಮಾತ್ರ ಕುಡಿತದೆ ಅಂತ ಕೇಳಿದ್ದೀರಾ? ಅದು
1: ಜಾತಕ ಪಕ್ಷಿ ನಾನು ಸಹ ಅಷ್ಟು ಕೇಳಿಲ್ಲ ಮೇಡಮ್, ಇದೇ ಮೊದಲ ಬಾರಿಗೆ ಕೇಳ್ತಾ ಇದ್ದೇನೆ. ಸೊ ಮಳೆ ನೀರನ್ನ,
0: ಮಳೆ ಬಂದಾಗ ಮಾತ್ರ ಅದು ಆ ಅಂತ ತೆಗೆದು ನೀರು ಕುಡಿತದೆ, ಅಷ್ಟ್ ಬಿಟ್ರೆ ಮತ್ತೆ ಬೇರೆ ನೀರು ಕುಡಿಯಲ್ಲ ಅಂತ ಒಂದು ಪ್ರತೀತಿ ಇದೆ. ಆಯ್ತಾ? ಹಾಗೇನೆ ನಮ್ಮ ಮನಸ್ಸನ್ನ ತಿದ್ಲಿಕ್ಕೆ ಅಂದ್ರೆ ಒಂದು ಕತೆ ಇದೆ, ವಿಷ್ಣು ಶರ್ಮ ಪಂಚತಂತ್ರ ಕತೆ ನೀವು ಕೇಳಿರ್ತೀರ.
1: ಪಂಚತಂತ್ರ ಕತೆ ಕೇಳಿದ್ರೆ
0: ಅದ್ರಲ್ಲಿ ಬೇರೆ ಏನೆಲ್ಲ ಮಾಡ್ಲಿಕ್ ಸಾಧ್ಯ ಆಗದೆ ಇದ್ದಾಗ ಅವರು ವಿಷ್ಣು ಶರ್ಮ ಅವರು ಬರೀ ಈ ಪ್ರಾಣಿ ಪಕ್ಷಿಗಳ ಕತೆ ಹೇಳ್ತಾನೆ ಮಕ್ಕಳನ್ನ ತಿದ್ದುತ್ತಾರೆ. ಅದೊಂದು ಅದ್ಭುತವಾದಂತದ್ದು ಅಲ್ವಾ? ಹಾಗೆ ನಾವು ಪ್ರತಿಯೊಂದರಲ್ಲೂ ಪ್ರತಿಯೊಂದು ಕಡೆನು ನೋಡಿದಾಗ ಪಕ್ಷಿಗಳಿಂದ ನಮಗೆ ಹೆಚ್ಚಿನ ಲಾಭವೇ ಆಗ್ತಿ, ಅವುಗಳಿಂದ ಯಾವ್ದು ನಷ್ಟ ಇಲ್ಲ.
1: ಅದು ನಮ್ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ನೋಡ್ತಾ ಇದ್ರೆ ಪಕ್ಷಿಗಳು ಸಹ ನಮ್ಮನ್ನ ನೋಡ್ಕೊಳ್ತಾ ಇದಾವೆ ಅಂತಾನೆ ಹೇಳ್ಬೋದಾಗುತ್ತೆ ನಾವು.
0: ಹೌದು, ಅವುಗಳಿಂದ ನಾವು ಇದ್ದೀವಿ
1: ಹೌದು
0: ಅಲ್ವಾ? ಹಾಗೆ ಇನ್ನೊಂದು, ಹಕ್ಕಿಗಳಿಗೆ ಕೊಕ್ಕಿದೆ ಆದ್ರೆ ಹಲ್ಲಿಲ್ಲ, ಗೊತ್ತಲ್ವಾ ಅದು?
1: ಹೌದು ಹೌದು.
0: ಕೆಲವು ಪಕ್ಷಿಗಳು ಮಕರಂದವನ್ನ ಹೀರ್ತವೆ, ಅದು ಸೂರಕ್ಕಿ ಆ ತರದವೆಲ್ಲ, ಅಂದ್ರೆ ಕೊಕ್ಕು ಉದ್ದ ಇರುವಂತ ಕೊಕ್ಕು ಪಕ್ಷಿಗಳೆಲ್ಲ ಅವು ಮಕರಂದ ಹೀರುವಂತ ಪಕ್ಷಿಗಳು.
1: ಹೌದು.
0: ಅವುಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹಾರಾಡ್ತಾ ಪರಾಗಸ್ಪರ್ಶದಲ್ಲಿ ಹೆಚ್ಚು ಕೆಲಸ ಮಾಡ್ತವೆ. ಇನ್ನ ಕೆಲವು ಹಣ್ಣುಗಳನ್ನ ತಿನ್ಬಿಡ್ತವೆ, ಹಲ್ಲು ಇಲ್ಲದೆ ಇರೋದ್ರಿಂದ ಜೀರ್ಣ ಆಗೋದಿಲ್ಲ, ಆ ಬೀಜಗಳು ಒಳಗಡೆ ಡಿಕಂಪೋಸ್ ಆಗಿ ಹೊರಗ್ ಬಂದ್ಬಿಡ್ತವಲ್ಲ, ಅದು 100% ಸಸ್ಯ ಆಗಿ ಬೆಳೀತದೆ. ನಾವು ಎಷ್ಟೋ ವಿಶ್ವ ಪರಿಸರ ದಿನಗಳು ಮಾಡ್ತೀವಿ, ನಿಸರ್ಗ ದಿನ ಮಾಡ್ತೀವಿ, ಗಿಡಗಳೆಲ್ಲ ನೆಡ್ತೀವಿ, ಕೋಟಿ ಕೋಟಿ ಗಿಡ ನೆಟ್ಟಿವಿ ಅಂತ ಫೋಟೋ ಬರ್ತಾ ಇರುತ್ತೆ. ಎಲ್ಲಿಗೆ ಹೋದ್ವು ಅವೆಲ್ಲ ಹಾಗಾದ್ರೆ ಅಲ್ವಾ? ಪ್ರತಿ ವರ್ಷ ಇದೇ ಕೆಲಸ ನಡೀತಾನೆ
1: ಇದೆ.
0: ಆದ್ರೆ ಅವ್ ಯಾವ ಅಷ್ಟಾಗಿ ಗಿಡಗಳಾಗಿ ಉಳಿಯೋದೇ ಇಲ್ಲ, ಅಂದ್ರೆ ಮರಗಳಾಗ್ಲೇ ಇಲ್ಲ. ಆದ್ರೆ ಈ ಬೀಜ ಪ್ರಸಾರ ಮಾಡಿದಂತ ಪಕ್ಷಿ ಇದೆಯಲ್ಲ, ಆ ಗಿಡಗಳು ಮಾತ್ರ ಹಾಳಾಗೋದಿಲ್ಲ, ಬಂದೇ ಬರ್ತಾವ ಅವು, ಹತ್ರನೋ ದೂರನೋ. ಹಾಗಾಗಿ ಈ ಮೂಲಕ ಕೂಡ ಅರಣ್ಯೀಕರಣ ಜಾಸ್ತಿ ಆಗುತ್ತೆ ನಮ್ಮ ಪಕ್ಷಿಗಳಿಂದ. ಮನುಷ್ಯರು ಮಾಡೋದಕ್ಕಿಂತ ಪಕ್ಷಿಗಳು ಹಾಕಿದಂತ ಏನು ಬೀಜ ಇದೆ ಇವುಗಳೆಲ್ಲ, ಅವು ಹೆಚ್ಚಾಗಿ ಚೆನ್ನಾಗಿ ಬೆಳೀತವೆ. ಅದ್ ಆ ಮುಖಾಂತರವಾಗಿ ಆದ್ರೂ ನಾವು ಪಕ್ಷಿಗಳನ್ನ ಉಳಿಸ್ಬೇಕು, ಕಾಡು ಬೆಳಿಲಿಕ್ಕೆ ಅವು ಪ್ರಮುಖ ಕಾರಣ ಆಗ್ತವೆ.
1: ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಾವೆಲ್ಲ ಬೀಜಗಳನ್ನ ತಗೊಂಡೋಗ್ತವೆ.
0: ಹೌದು ಹೌದು. ಇನ್ನೊಂದು, ನಮ್ಮ ಪ್ರಕೃತಿನಲ್ಲಿ ಇಲಿಗಳ ಸಂಖ್ಯೆ ಜಾಸ್ತಿ
1: ಹೇಳಿ. ಹೌದು ಮೇಡಮ್, ಸಾಕಷ್ಟು ಇದೆ ಇಲಿಗಳ ಸಂಖ್ಯೆ.
0: ಆ ಇಲಿಗಳನ್ನ ತಿನ್ನುವಂತ ಗೂಬೆ ಇದೆಯಲ್ಲ, ಗೂಬೆ ಅತ್ಯಂತ ಮುಖ್ಯವಾದ ಪಕ್ಷಿ ಅದು. ಗೂಬೆ, ಗಿಡುಗ, ಹದ್ದು ಇವೆಲ್ಲವೂ ಸಹ ಇಲಿಗಳನ್ನ ನಿಯಂತ್ರಣ ಮಾಡ್ತವೆ. ಇಲಿಗಳು ನಮ್ಮ ಬೆಳೆಗಳಲ್ಲಿ 20-25% ಅಷ್ಟು ಅವುಗಳ ಪಾಲಾಗುತ್ತೆ ಹೇಳ್ದದ್ದು, ಅದನ್ನ ನಿಯಂತ್ರಣ ಮಾಡುವಂತವು ಕೂಡ ಈ ಪಕ್ಷಿಗಳೇ ಆಗಿರ್ತವೆ. ಗೂಬೆ, ಗಿಡದ, ಹದ್ದು, ಕೆಂಬೂತ ಇಂಥವೆಲ್ಲ ಇದಾವಲ್ಲ, ಅವು ಆ ಇಲಿ ಹೆಗ್ಗಣಗಳನ್ನ ತಿಂದು ಅವುಗಳ ಸಂತಾನವನ್ನ ನಿಯಂತ್ರಣ ಮಾಡ್ತವೆ. ಸೊ ಇದು ಯಾರಿಗೆ ಲಾಭ ಅಲ್ವಾ?
1: ಹೌದು, ಪ್ರತಿಯೊಂದು ನಾವು ಪಕ್ಷಿಗಳನ್ನ ನಮ್ಮ ಒಂದು ಗಮನದಲ್ಲಿ ಇಟ್ಕೊಂಡು ನಾವು ಜೀವನ ಮಾಡಲ್ಲ, ಬಟ್ ಪಕ್ಷಿಗಳೇನಂತಂದ್ರೆ ಪ್ರತಿಯೊಂದು ಒಂದು ಪರಿಸರವನ್ನಾಗಿರ್ಬೋದು ನಮ್ಗಾಗಿರ್ಬೋದು ಸೊ ಎಲ್ಲವೂ ಅನುಕೂಲಕರವಾಗಿ ಅವು ಜೀವನ ಮಾಡ್ತಾ ಇದೆ.
0: ಹೌದು ಹೌದು. ಇನ್ನೊಂದು, ಕಾಡಿನಲ್ಲಿ ಸತ್ತಂತ ಪ್ರಾಣಿಗಳು ಕೊಳಚೆ ವಾಸನೆ ಬರಬೇಕು ಅಲ್ವಾ?
1: ಹೌದು.
0: ಎಲ್ಲಿಯೂ ಬರೋದಿಲ್ಲ ಆತರ ಕೆಟ್ಟ ವಾಸನೆ ಬರೋದಿಲ್ಲ, ಯಾಕೆ? ಪ್ರಣ ಹದ್ದುಗಳು ಗಿಡದ ಮತ್ತೆ ಕಾಡಿನ ಕಾಗೆ ಅಂತ, ನಮ್ಮ ಕಾಗೆಗಿಂತ ಕಾಗೆಗಳಿರ್ತಾವ ಅವು, ಅವುಗಳೆಲ್ಲ ಬಿಟ್ಟು ಪರಿಸರನ ಸ್ವಚ್ಛ ಮಾಡ್ತವೆ. ಅಂದ್ರೆ ಕೊನೆಯದು ವಿಘಟನೆ, ಭೂಮಿಗೆ ವಿಘಟನೆ ಆಗುವಂತ ಪರಿಸ್ಥಿತಿಯಲ್ಲಿಯೂ ಸಹ ಅಂದ್ರೆ ಬರೀ ಮೂಳೆಗಳನ್ನ ಮಾತ್ರ ಬಿಡ್ತವೆ, ಉಳಿದಂತೆ ಎಲ್ಲ ತಿಂದು ಸ್ವಚ್ಛ ಮಾಡ್ತವೆ. ಅದು ಕೂಡ ನಮ್ಮ ಪ್ರಕೃತಿನ ಅಂದ್ರೆ ಕಾಡಿನಲ್ಲಿ ಗೊಬ್ಬರ ಆಗ್ಲಿಕ್ಕೆ ಇದಾಗ್ಲಿಕ್ಕೆ ಎಲ್ಲ ಸಹಾಯ ಮಾಡುವಂತ ಆ ಪಕ್ಷಿಗಳು ಅವು ಕೂಡ ಇದ್ದಾವೆ. ಇನ್ನ ನೊಣ ಹಿಡ್ಕ ನಿಮಗೊಂದು ಮೊದ್ಲೇ ಹೇಳ್ದೆ, ಆಮೇಲೆ ಹೇಳ್ತೀನಿ. ನೊಣ ಹಿಡ್ಕ ಅನ್ನೋದ್ರಲ್ಲಿ ಅದ್ರಲ್ಲಿ 7-8 ಜಾತಿಯ ನೊಣ ಹಿಡ್ಕಗಳಿವೆ. ಇವು ಈ ಸಾಂಕ್ರಾಮಿಕ ರೋಗ ಆಗೋದನ್ನ ತಡೀತಾವ ನೋಡಿ. ಈಗ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ಜಾಸ್ತಿ ತಿನ್ನೋದು, ಎಲ್ಲೆಲ್ಲೋ ಎಸೆಯೋದು ಇದೆಲ್ಲ ಬಂದೇ ಗೊತ್ತು ನಿಮ್ಗೆಲ್ಲರಿಗೂ. ಮತ್ತೆ ಹಾಗೆ ನೊಣಗಳು ಜಾಸ್ತಿ ಆಗ್ತಾ ಹೋಗ್ತವೆ ಈ ಕಾಲದಲ್ಲಿ ಅಲ್ವಾ. ಆ ನೊಣಗಳನ್ನ ಹಿಡಿದು ತಿನ್ನುವಂತಹ ಕೆಲಸ ನೊಣ ಹಿಡಕಗಳು ಮಾಡ್ತದೆ. ಅವು ನೋಡ್ಲಿಕ್ಕೆ ನಮ್ಮ ಗುಬ್ಬಿಗಿಂತ ಒಂಚೂರು ದೊಡ್ಡದು ಚಿಕ್ಕದು ಈ ತರ ಇರುತ್ತೆ, ಬಣ್ಣ ತುಂಬಾ ಕಲರ್ಫುಲ್ ಅವು ನೋಡಿದ್ರೆ.
1: ಹೌದು,
0: ನೊಣ ಹಿಡಕಗಳು ಅಲ್ಲ, ಕೇಸರಿ ಬಣ್ಣ ಇದೆ, ನೀಲಿ ಬಣ್ಣ ಇದೆ, ಹಸಿರು ನೀಲಿ ಇದೆ, ಬಿಳಿ

0: ಇದೆ, ಕಪ್ಪುದಿದೆ, ಈ ತರದ್ದೆಲ್ಲ ಇರ್ತಾವ. ನೀವ್ ನೋಡಿರ್ತಾರ ಹೊರಗಡೆ ಕಸ ಇರುವ ಕಡೆ ಎಲ್ಲ ಹಾರಾಡ್ತಿರ್ತಾವ ನೋಡಿ, ಅವನ್ನ ನೊಣ ಹಿಡಕ ಅಂತ ಕರೀತಾರೆ. ಅವೆಲ್ಲ ಅವು ಕೂಡ ಪರಿಸರವನ್ನ ಸ್ವಚ್ಛ ಮಾಡಿ ಆ ನೊಣಗಳನ್ನ ತಿಂತವೆ. ಅಂದ್ರೆ ಆ ಸಾಂಕ್ರಾಮಿಕ ರೋಗ ಹರಡದೇ ಇರುವಾಗೆ ನೋಡ್ಕೊಳ್ಳುವಂತ ಕೆಲಸವನ್ನು ಕೂಡ ಅವು
1: ಮಾಡ್ತವೆ.
0: ಅವು ನೊಣ ಹಿಡಕಗಳು ಅಂತ. ಇನ್ನೊಂದು ವಿಶೇಷವಾದ ಹಕ್ಕಿ ಇದೆ ಹೇಳ್ಬಿಡ್ತೀನಿ, ನಮ್ಮಲ್ಲೇ ಇದೆ ಕೋಲಾರದಲ್ಲಿ, ಅದು
1: ನಮ್ಮ ಜಿಲ್ಲೆ,
0: ಅದು ಜೇನುಬಾಕ ಅಂತ ಅದ್ರ ಹೆಸರು.
1: ಜೇನುಬಾಕ
0: ಜೇನು ಅಥವಾ ಕಳ್ಳಿಪೀರ ಅಂತಾರೆ ಹಳ್ಳಿ ಭಾಷೆಯಲ್ಲಿ, ಕಳ್ಳಿಪೀರ. ಅದು ಅದು ಮನುಷ್ಯನನ್ನ ಕರೆಯುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಜೇನು ಹುಟ್ಟನ್ನ ನೋಡಿದ್ರೆ ಮನುಷ್ಯನನ್ನ ಕರಿ ಒಂದ್ ವಿಚಿತ್ರ ಧ್ವನಿಯಲ್ಲಿ ಕರೀತದೆ. ಆದ್ರೆ ಮುಂದೆ ಹಾರ್ತಾ ಹೋಗುತ್ತೆ, ಇವ್ರು ಮನುಷ್ಯರಿಂದ ಹೋಗ್ತಾರೆ. ಆಮೇಲೆ ಆ ಹುಟ್ಟನ್ನ ಇವ್ರು ಕೆಳಗಡೆ ಒಂದು ಹೊಗೆ ಹಾಕ್ತಾರೆ, ಸಾಯಿಸೋದಿಲ್ಲ. ಆ ಒಂದು ಗಿಡ ಮೂಲಿಕೆ ಇದೆ, ಅದ್ರದ್ದು ಎಲೆ ಮಾತ್ರ ಹಾಕಿದ್ರೆ ಆ ಜೇನು ಹುಳುಗಳೆಲ್ಲ ಕೆಳಗ್ ಬೀಳ್ತವೆ, ಮೂರ್ಛೆ ಮೂರ್ಛೆ ಹೋಗಿ. ಆಮೇಲೆ ಇವ್ರು ಜೇನು ತಕ್ಕೊಳ್ತಾರೆ, ಆ ಜೇನು ಮೇಣವನ್ನ ಅದು
1: ತಿನ್ನುತ್ತೆ ಪಕ್ಷಿ ಜೇನು.
0: ಹೌದು, ಮತ್ತೆ ಒಂದೇ ಒಂದು ಜೇನು ಹುಳುವನ್ನ ಒಂದು ಸಾರಿ ಒಂದು ಹುಳವನ್ನು ಮಾತ್ರ ಅದು ತಿನ್ನುತ್ತೆ. ಅದ್ರದ್ದೊಂದು ಸ್ಪೆಷಾಲಿಟಿ ಅದು.
1: ಒಂದೇ ಒಂದು ಜೇನು ಹುಳು,
0: ಒಂದೇ ಒಂದು ಜೇನು ಹುಳನ್ನ ತಿನ್ನುತ್ತೆ. ತಿನ್ನುವಾಗ ಅದ್ರಲ್ಲಿ ಮುಳ್ಳಿರುತ್ತಲ್ವಾ,
1: ಹೌದು,
0: ಆ ಮುಳ್ಳನ್ನ ಒಂದು ಬಂದು ರೆಂಬೆಗೆ ಪಟ ಪಟ ಅಂತ ಪಡೆದು ಆ ಮುಳ್ಳನ್ನೆಲ್ಲ ತೆಗೆದು ಆಮೇಲೆ ತಿನ್ನುತ್ತೆ ಅದು. ಇದು ಅದ್ರ
1: ವಿಶೇಷ.
0: ಇದ್ದಾವೆ ಪಕ್ಷಿಗಳೆಲ್ಲ,
1: ಅವಕ್ಕೆ ತಿಳಿದಿದೆ ಎಂದು ಜೇನು ಹುಳದಲ್ಲಿ ಒಂದು ಮುಳ್ಳಿರುತ್ತೆ, ಅದನ್ನ ತೆಗಿಬೇಕು. ಅಂದ್ರೆ ಅವುಗಳಿಗೆ ಎಷ್ಟು ಒಂದು ಜ್ಞಾನ ಇದೆ ಪಕ್ಷಿಗಳ.
0: ಹೌದು ಹೌದು ಹೌದು, ಹಾಗೆ. ಆಮೇಲೆ ಇನ್ನು ಜಲಚರಗಳಲ್ಲಿ ಇರುವಂತ ಪಕ್ಷಿಗಳು ಇದಾವೆ, ಕೆಲವೆಲ್ಲ ನಮ್ಗೆ ವಲಸೆ ಬರ್ತವೆ, ಕೆಲವು ಇಲ್ಲಿಯೇ ಇರ್ತವೆ. ಆ ವಲಸೆ ಬಂದಂತ ಪಕ್ಷಿಗಳನ್ನ ಕಾಯ್ತಾ ಇರ್ತಾರೆ ನಮ್ ಜನ. ಈಗ ಕೊಕ್ಕರೆ ಬೆಳ್ಳೂರು ಅಂತ ಹೆಸರು ಕೇಳಿರ್ತೀರ ಅಲ್ವಾ?
1: ಹೌದು ಮೇಡಮ್, ಕೊಕ್ಕರೆ ಬೆಳ್ಳೂರು ಇವೆಲ್ಲ ಕೇಳಿ.
0: ಹೌದು ಹೌದು, ಹಾಗೆ ಡಿಸೆಂಬರ್ ನವೆಂಬರ್ ತಿಂಗಳಿಗೆ ಕಾಯ್ತಾ ಇರ್ತಾರೆ. ಅಂದ್ರೆ ನಮ್ಮ ಮನೆಗೆ ಆ ಅತಿಥಿ ಬರ್ತಾ ಇದಾರೆ ಈಗೆಲ್ಲ ಅಂತ ಅಂದ್ರೆ, ಬಂದ ತಕ್ಷಣ ಅವುಗಳಿಗೆ ಆಹಾರ ಕೊಡೋದು, ನೀರಿಡೋದು, ಅದೆಲ್ಲ ಮಾಡ್ತಾರೆ ಅವರು. ಹೋಗುವಾಗ ಅವುಗಳು ಹೋಗುವಾಗ ಮನೆಯಿಂದ ಯಾರೋ ಹೋದ್ರು ಅನ್ನುವಂತ ಭಾವನೆನೆ ಅವರಿಗೆ, ತುಂಬಾ ದುಃಖ ಪಡ್ತಾರೆ ಆ ಜನ. ಯಾಕೆ ಹಾಗೆ ಅಂದ್ರೆ, ಕೊಕ್ಕರೆ ಬೈಯಿಂದ ಬರುವಂತ ಹಿಕ್ಕೆ ಇದೆಯಲ್ಲ, ಅದು ಅವರಿಗೆ ಬೇರೆ ಯಾವುದೇ ಗೊಬ್ಬರಕ್ಕಿಂತ ಅದು ತುಂಬಾ ಉತ್ಕೃಷ್ಟವಾದ ಗೊಬ್ಬರ ಅವರಿಗೆ, ಅವ್ರ ಹೊಲಕ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇವು ಫೆಬ್ರವರಿಗೆ ವಾಪಸ್ ಹೊರಟ್ಬಿಡ್ತಾವೆ, ನವೆಂಬರ್ ತಿಂಗಳಿಗೆ ಬಂದು ಫೆಬ್ರವರಿಗೆ ವಾಪಸ್ ಹೋಗ್ತವೆ.
1: ಸೊ ನಾಲ್ಕು ತಿಂಗಳುಗಳು ಆ ಒಂದು ಸಮಯದಲ್ಲಿ ನಮ್ಮ ಒಂದು ಪ್ರದೇಶದಲ್ಲಿ.
0: ಹೌದು, ನಮ್ ಪ್ರದೇಶ ಅಂದ್ರೆ ಯಾವಾಗ್ಲೂ ವಲಸೆ ಬರೋದು ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಅವುಗಳಿಗೆ ವಾತಾವರಣ ಸರಿಯಾಗಿರಲ್ಲ ಅವುಗಳ ಜೀವನ ಕ್ರಮಕ್ಕೆ, ಮತ್ತೆ ಆಹಾರ ಸಿಗೋದಿಲ್ಲ, ಅದನ್ನ ಹುಡ್ಕೊಂಡು ಬರ್ತವೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಈಗ ನಮ್ಮಲ್ಲಿ ಬರುವಂತದ್ದು ಹಿಮಾಲಯದಿಂದ ಬರ್ತದೆ, ಅಫ್ಘಾನಿಸ್ತಾನದಿಂದ ಬರ್ತವೆ, ಪಾಕಿಸ್ತಾನದಿಂದ ಬರ್ತವೆ, ಭೂತಾನಿಂದ ಬರುತ್ತೆ, ಚೀನಾದಿಂದ ಬರುತ್ತೆ, ಆಸ್ಟ್ರೇಲಿಯಾದಿಂದ ಬರುತ್ತೆ, ಇಂಗ್ಲೆಂಡ್ ಇಂದ ಬರ್ತವೆ. ಅಂದ್ರೆ ಅವು ಬಂದವು ಒಂದೇ ಪ್ರದೇಶವನ್ನೇ ಅವಲಂಬಿಸಿರ್ತವೆ, ಅದು ಒಂದು ಪ್ರತಿ ವರ್ಷ ಕೂಡ. ಇಲ್ಲಿ ಬಂದು ವಂಶಾಭಿವೃದ್ಧಿ ಮಾಡ್ಕೊಂಡು ಮತ್ತೆ ತಮ್ಮೂರಿಗೆ ಅವು ಹೋಗ್ತವೆ.
1: ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.
0: ನಮಸ್ಕಾರ.
2: ಪ್ರೀತಿಯ ಕೇಳುಗರು, ಇದುವರೆಗೂ ಕೇಳಿದರಲ್ಲವೇ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಕೋಲಾರ ಜಿಲ್ಲೆಯ ಪಕ್ಷಿಯ ನೋಟದ ಕುರಿತು ಸಂದರ್ಶನ ಕಾರ್ಯಕ್ರಮ ಭಾಗ ಒಂದರಲ್ಲಿ ಶ್ರೀಮತಿ ಭೀಮರಾವ್ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕಡೆಯಿಂದ ರವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತಾ, ಇನ್ನು ನಮ್ಮ ನಿಮ್ಮ ಭೇಟಿ ಭಾಗ ಎರಡರ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು.

0: Tidak perlu.
1: ಮೈರಾಡ ಅರಿವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿ ನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ, ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮ್ಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರ್ಗೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದ್ ಹೇಳ್ತೀನಿ.
1: ಹೌದು,
2: ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 ಕಿಲೋಮೀಟರ್ ದೂರದಿಂದ ಬರುತ್ತೆ ನಮ್ಮ
1: ಭಾರತಕ್ಕೆ,
2: ಕಡಲ ತೀರಕ್ಕೆ. ಅದ್ ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡ್ಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
1: ಆ ಪಕ್ಷಿ.
2: ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 ಕಿಲೋಮೀಟರ್ ವರೆಗೆ ರೆಕ್ಕೆ ಬಡಿಯೋದಿಲ್ಲ, ಅದು
1: ಮುಕ್ತಾನೆ ಇರುತ್ತೆ.
2: ಹೌದು, ಅದರ ದೇಹದ 10 times ದೊಡ್ಡದು ರೆಕ್ಕೆ ಅದರದ್ದು. 600-700 ಕಿಲೋಮೀಟರ್ ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ, ಅದ್ರ ವಿಶೇಷತೆ. ಅಲ್ಲಿ ಹೋಗಿ ತಲುಪುತ್ತೆ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
1: ಇದು ಒಂದು ವಿಸ್ಮಯ. ಹೌದು,
2: ವಿಸ್ಮಯ ಅಲ್ವ? ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದ್ದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ, ಹಾರುವಾಗ ಅದನ್ನ ಅನುಸರಿಸ್ಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ
1: ಮುಟ್ತವೆ. ಇದು ವಿಶೇಷತೆ ಆಗಿರುತ್ತೆ.
2: ವಿಶೇಷ, ಹೌದು. ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಒಂದ್ ಏಕಪತ್ನಿ ಏಕಪತಿ ಇರುವಂತ ಸ್ಥಳ ಅವು. ಆತರ ಅತ್ತ ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ಅಲ್ಲ?
1: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನೂ ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
2: ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವು ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವು ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು.
1: ಹೌದು,
2: ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
1: ಹೌದು, ತಾವ್ ಹೇಳಿದಾಗ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಾಗ ನನಗೂ ನೆನಪಾಯ್ತು.
2: ಇದು ಒಂದ್ 20 feet ಮೇಲೆ ಹಾರುತ್ತೆ ತನ್ನ ಆಹಾರ ಹುಡ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರಿರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 feet ಮೇಲೆ ಹಾರಿ ಅದು ಬೇಟೆ ಆಡಿ ಹಿಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ, ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ, ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ ನಮ್ಮ ಕೋಲಾರದವ್ರು ನಂಬಿರೋದು, ಮಿಂಚುಳ್ಳಿ ನಮ್ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರಿಗೆ. ಅದಕ್ಕೆ ಏನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೆ ಏನ್ ಬೇಕು ಅಂತದ್ದು, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು, ಆತರ ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರವಂತ ನಡೀತದೆ, ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ರೀತಿ. ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿತ್ತು.
1: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
2: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ
1: ಒಂದು.
2: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು.
1: ಹೌದು,
2: ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಈಗ ಕಾಣೋದೇ ಇಲ್ಲ.
1: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬೆಳೆಸ್ಕೊಳ್ತಾರೆ. ಹೌದು,
2: ಆತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲೂ, ಇದೆ ಕೋಲಾರದಲ್ಲೂ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತೀವಿ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತದೆ. ಇದು ಜೋಗು ಪಕ್ಷಿ ಅಂತ, ಅದು
1: ಎಲ್ಲಿ ಜೋಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಹೌದು
2: ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರ್ತದೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ. ಸೊ ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
1: ಹೌದು, ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
2: ಹೌದು, ಎಲ್ಲಾ ರೀತಿನಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೀವೋ ಅಲ್ಲೆಲ್ಲ ಅವು ತನ್ನಷ್ಟಕ್ಕಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
1: ಹೌದು,
2: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿಗೆ ಬಂದೇನೋ ಅಂತ ಅನ್ಸುತ್ತೆ ಇವತ್ತು ನೋಡಿದೆ.
1: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
2: ಕಾರಣ ಆಗಿದೆ ಮನುಷ್ಯ ದುರಾಸೆಗೆ. ಇವೆಲ್ಲ ತನಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರ ವಂಶ ಬೆಳೀಲಿಕ್ಕೂ ಕೂಡ ನಾವು ಸಹಾಯ
1: ಅವಕಾಶ ಮಾಡ್ಕೊಡ್ಬೇಕು.
2: ಅವಕಾಶ ಮಾಡ್ಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಎಲ್ಲಿ ಯಾವ್ದೇ ಇರ್ಲಿ, ಯಾವುದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
1: ಹೌದು,
2: ವಲಸೆ ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
1: ಹೌದು,
2: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೀಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯೋ ಅಂತ ನೋಡ್ಬೇಕು.
1: ಸರಿ, ಅಂದ್ರೆ ಬಹುಶಃ ಏನಾಗಿದೆ ಅಂದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಎಂತ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗ್ಲೇ ಕೆಲವರಲ್ಲಿ.
2: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ ಇರ್ಬೇಕಾಗುತ್ತೆ.
1: ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
2: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ, ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನೂ ಇಟ್ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ತವೆ ಎಲ್ಲ. ಅದು ಮಗು ಹೇಳ್ತಾಳೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಬಾರಪ್ಪ, ಅಮ್ಮ ಬರ್ಲಿಲ್ಲ ಅದ್ರ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವತ್ ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದು ಬಾಳೆ ಅಂತ ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಆಗಳನ್ನೆಲ್ಲ ಸಣ್ಣಗೆ ಪಾಯಸ ತರ ಮಾಡಿ ಕೊಡ್ತಾರೆ, ಇನ್ನು ತಿನ್ಲಿಕ್ ಬರಲ್ಲ ಅವ್ಕೆ, ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
1: ಹೌದು,
2: ನಾವೇನೋ ಬಹಳ ಪ್ರೀತಿಯಿಂದ ಅವುಗಳಿಗೆ ಏನೋ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು
1: ನೋಡ್ಕೊಬೇಕು. ತನ್ನ ತಾಯಿಗೆ ತಿಳಿದಿರುತ್ತೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡಬೇಕು, ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವ್ ಏನು ಕೊಡ್ಬೇಕಾಗುತ್ತೆ.
2: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳ್ತೀನಿ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರುನು ಅವು ಪಕ್ಷಿಗಳದ ಇದಾವಲ್ಲ ಅವು ಒಂದಾದ್ಮೇಲೆ ಒಂದಾದ್ಮೇಲೆ ಅಮ್ಮ ಬಂತು ಅಂದ್ರೆ ಅಮ್ಮ ತಂದ್ ಗುಡ್ಡು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು. ಹೀಗೆ ಕಂಟಿನ್ಯೂಸ್ ತಿನ್ನಿಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತು ನಾವು ಅದ್ರ ಹತ್ರ ಹೋಗಬಾರ್ದು ನಿಜವಾಗಿ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ ಮತ್ತೆ ಹಾವುಗಳು ತಿಂತವೆ ಹದ್ದುಗಳು ತಿಂತವೆ ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದ್ ಸಂತಾನ ಬೆಳಿಬೇಕು. ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕಪ್ಪ ಕಾಡಿನಲ್ಲಿ ಅವುಗಳು ಪಾಡಿಗೆ ಅವು ಇದ್ದೇ ಇರ್ತವೆ. ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾಗತ್ತೆ.
1: ಹೌದು ಸರ್, ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
2: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
1: ಹೌದು ಹೌದು ಮೇಡಮ್, ಯಾಕಂತ ಹೇಳ್ದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಸ್ವಲ್ಪ ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟ್ಟಿನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳ್ಳೋದಕ್ಕಾಗಿರ್ಬೋದು, ತವೇಳ್ದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನ ಪ್ರತಿಯೊಬ್ರು ಮಾಡಿದಾಗ, ಸೊ ಬಹುಶಃ ನಮ್ಮ ತವೇಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನಕ್ಕೆ
2: ಹೋಗ್ಬೇಕಾಗುತ್ತೆ. ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದ್ದಾರೆ, ಅವರು ಸೈನ್ಯದಲ್ಲಿದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವ್ ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ. ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದು ಮಾಡಿದ್ರು ಅವರು.
1: ಇದು ವಿಶೇಷವಾಗಿರುತ್ತೆ,
2: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತಹ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನು ಟಿವಿ ನಲ್ಲಿ ತೋರಿಸಿದ್ ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕುತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದ ಅದು,
1: ಹೌದಾ?
2: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳ್ಳುತ್ತದೆ, ಇನ್ನೊಂದ್ ಪಕ್ಷಿ ಆ ಕಾಳುಗಳನ್ನ ತಿನ್ನುತ್ತೆ. ಆ ಪಕ್ಷಿ ಈಗ ಮತ್ತೆ ಗಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತಾ ಅವುಗಳಲ್ಲಿ. ಅದು ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರುವ ಹಾಗೆ ಅವ್ರು ಮಾಡಿದ್ರು. ಸರಿಯಾಗ್ಲಿಲ್ಲ ನನಗೆ ದಾವಣಗೆರೆ ಹತ್ರ ಇದು ನಡೆದದ್ದು ಕತೆ. ಇಲ್ಲಿ ನಮ್ಮ ಮಾಲೂರಿನಲ್ಲಿ ಒಬ್ರು ಹುಡುಗ ಅವ್ರದ್ದು ಜಮೀನ್ ಬಂತು 2 ಎಕರೆ ಜಮೀನ್ ಅವರಿಗೆ. ಹುಡುಗ ಅವನಿನ್ನ ಸಣ್ಣವನಂದ್ರೆ 22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
1: ಆ ಒಂದು ಜಮೀನಲ್ಲಿ
2: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ. ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು ಪ್ರಾಣಿ ಪ್ರೇಮಿಗಳು ಇದ್ದಾರೆ ಅಂತ ಇಲ್ಲ. ಸೊ ಇಂತಹ ಅವರ ಸಂಖ್ಯೆ
1: ಜಾಸ್ತಿ ಆಗ್ಬೇಕು. ಹೌದು
2: ಹೌದು.
1: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
2: ಹೌದು ಹೌದು.
1: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭ ಆಗಿರುತ್ತೆ.
2: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇತ್ತು ನಮ್ಮಲ್ಲಿ.
1: ಹೌದು.
2: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ.
1: ಹೌದು.
2: ಈ ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಯಾವ್ದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಉಳಿಸ್ತೇವೆ. ಹಾಗಾಗುತ್ತದೆ, ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನ.
1: ಹೌದೌದು ಮೇಡಮ್, ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದನೇ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
2: ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಈ ತರ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು.
1: ಹೌದು, ಯಾಕೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೆ ಶಾಲಾ ಮಕ್ಕಳ ಹತ್ರ. ಸೊ ಅವ್ರಿಗೆ
2: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
1: ಹೌದು
2: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರ್ ಯಾವ ತರ ಕೊಡ್ಬೇಕು ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
1: ಹೌದು,
2: ಸೊ ಇದು ಪ್ರೈಮರಿ ಇಂದ ಹಿಡಿದ್ಬಿಟ್ಟು ದೊಡ್ಡವರು ಆಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
1: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳ

0: ಸಂಕ್ಷಿಪ್ತವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿನ. ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತಿನ್ನೇನಾದ್ರು ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರು ಅಂಶಗಳನ್ನ ಬಿಟ್ಟಿದ್ರೆ ಮತ್ತೆ ಒಂದು ಕೊನೆಯದಾಗಿ ತಿಳಿಸಬಹುದಾಗುತ್ತೆ.
1: ಪಕ್ಷಿ ಅಂದ ತಕ್ಷಣ ನಮ್ಗೆಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ ಕಾಣುತ್ತೆ, ಅದರ ಧ್ವನಿ, ಇದೆಲ್ಲವೂ ನಮ್ಗೆ ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವ್ ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ ಬರಬೇಕು.
0: ಇದು ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸಲೇಬೇಕು.
1: ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
0: ಹೌದು,
1: ಅವುಗಳನ್ನ ಅಂದ್ರೆ ಅವುಗಳು ಬಹಳಷ್ಟು ಬೇಕಾಗೋದಿಲ್ಲ ಅವುಗಳಿಗೆ. ನಾವು ತಿಂದು ಬಿಟ್ಟು ಅಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ
0: ಸಿಗುತ್ತೆ.
1: ಇದಕ್ಕೆ ನಿಮ್ಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರು ಬಂತು, ಒಬ್ರು ಹೆಣ್ಮಗಳು. ಆಕೆ ಹೇಳ್ದು, ಅಯ್ಯೋ ಅಮ್ಮ, ನಾವು ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕುತ್ತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು. ಆ ಹೆಣ್ಮಗಳೀಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತಾವಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ಸಿಕ್ಕಾಗ ತುಂಬಾ ಖುಷಿ
0: ಆಯ್ತು,
1: ಒಬ್ರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡಬಹುದು, ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರು ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಇರುವಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
0: ಹೌದು, ಪ್ರತಿಯೊಬ್ರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ರೆ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳ ಬೇಕಾಗಿರೋದಿಲ್ಲ. ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಅವಾಗ ಒಂದು ಸಮತೋಲನ ಸಮಟ್ಟವಾದ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
1: ನೆಲ ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಚೆನ್ನಾಗಿ, ಕೆರೆ ಕಟ್ಟೆಗಳು, ಪುಷ್ಕರಣಿಗಳು, ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
0: ನಮ್ದಾಗಿರುತ್ತೆ. ಹೌದು,
1: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
0: ಸಾಧ್ಯ.
1: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದದ್ರಿಂದ ರೈತರು ಇದ್ರ ಹೆಚ್ಚು ಗಮನ
0: ಹರಿಸ್ಬೇಕು. ಹೌದು,
1: ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮಗೆ, ರೈತ ನಮಗೆ ಅನ್ನದಾತನೋ ಆ ರೈತನಿಗೂ ಕೂಡ ಈಗ ಅನ್ನದಾತ
0: ಪಕ್ಷಿ. ಹೌದು
1: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು ಅಂತ. ಅದಕ್ಕೆ ಖರ್ಚು ಮಾಡಿದ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ಲ.
0: ಹೌದು, ಯಾವುದೇ ರೀತಿಯಾದಂತ ಒಂದು ಅಂದ್ರೆ ನೀವೇನು ಈಗಾಗ್ಲೇ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ, ರಾಸಾಯನಿಕಗಳನ್ನ ಬಳಸದೆ ರಾಸಾಯನಿಕ ಮುಕ್ತವಾದಂತ ಒಂದು ಪದಾರ್ಥಗಳನ್ನ ನಾವು ಪಡೀಲಿಕ್ಕೆ
1: ಸಾಧ್ಯ, ತಗೊಳಕ್
0: ಸಾಧ್ಯ,
1: ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು. ಇದು ಎಷ್ಟು ಒಂದಕ್ಕೊಂದು ಕ್ಲಿಂಕ್ ಇದೆ ನೋಡಿ ಸಹ.
0: ಹೌದು,
1: ಹಾಗೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ, ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ. ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗೋವರೆಗೂ ಇರ್ತಾವಲ್ಲ, ಬಳ್ಳಿ ಮರ, ಇವು ಎಲ್ಲ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು. ಮತ್ತೆ ಅವುಗಳು ಹಾಕಿದಂತ ಹಿಕ್ಕೆನೆ ಇವರಿಗೆ ನಿಜವಾದ ಗೊಬ್ಬರನೂ
0: ಆಗುತ್ತೆ.
1: ಅದನ್ನ ಮಾಡ್ಕೋಬೇಕು, ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ. ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ, ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
0: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗ.
1: ಹೌದು, ಹಳೆಯದೆ ವಾಪಸ್ ಬಂದ್ರೆ ಮೊದಲು ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ ಸಾಧ್ಯ
0: ಆಗುತ್ತೆ. ಹೌದು
1: ಅಲ್ವಾ?
0: ಹೌದು,
1: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ ಪರಿಸರ
0: ದಿನ, ಹೌದು,
1: ಎಲ್ಲಾರು ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದು ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು ಕೋಟಿ ಗಿಡ ನೆಡೋದು. ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರಲ್ಲೂ ಒಂದು ಗಿಡ ನೆಟ್ರಿ ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ, ಅದೊಂದೇ ಗಿಡದಲ್ಲಿ ನೂರಾರು ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ನು ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯೂ ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ಮನುಷ್ಯ ತಿಳ್ಕೊಳ್ಬೇಕಪ್ಪ.
0: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು ತಾವೇಳ್ದಂಗೆ ನೂರಲ್ಲಿಂದ ಒಬ್ರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕತೆ ಅನ್ಸುತ್ತೆ.
1: ಹೌದು, ಒಬ್ರಿಗಾದ್ರೂ ಇದ್ರ ಬಗ್ಗೆ ನಾನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
0: ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
1: ಹೇಳ್ತೀನಿ ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
0: ಓಕೆ, ಥ್ಯಾಂಕ್ ಯು ಮೇಡಮ್.

करड़िया आने सिंह चिरतिया उनते हुई

ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತ್.